ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:25. ಇಂದಿನ ಪಂಚಾಂಗ ಶಕವರ್ಷ 1948, ಭಾದ್ರಪದ ಮಾಸದ 30ನೇ ದಿನ ಅಂದರೆ 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಸೋಮವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಸಮಯ ಆಗ್ತಾ ಇದೆ 6:01. ಇಂದಿನ ಶುಭ ನುಡಿ: ಬದುಕಿಗೆ ನಾಳೆಗಳು ಎಷ್ಟು ಮುಖ್ಯವೋ ಈ ದಿನ ಈ ಕ್ಷಣವೂ ಕೂಡ ಅಷ್ಟೇ ಮುಖ್ಯ. ಪ್ರತಿ ಕ್ಷಣವನ್ನ ಆನಂದದಿಂದ ಅನುಭವಿಸೋಣ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
4: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
2: ಟ್ಯೂನ್ ಮಾಡಿ 101.3 ಎಫ್ಎಂ.
5: ಅಂದ ಕೊಟ್ಟ ಭಾಷೆ,
6: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
7: ರೋಮಾಂಚನವೇ ಕನ್ನಡ.
5: ಕನ್ನಡ ನಮ್ಮ ಕನಸು.
6: ಕನ್ನಡ ನಮ್ಮ ಮನಸ್ಸು.
5: ಕನ್ನಡವನ್ನು ಬಳಸು, ಉಳಿಸು.

ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ. ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಮುಂಜಾನೆಯ ತಂಪಾದ ಗಾಳಿಗೆ ಭಕ್ತಿಯ ನಾದವನ್ನು ಬೆರೆಸಿ ನಿಮ್ಮ ಅಂತರಂಗವನ್ನು ಎಚ್ಚರಿಸೋದಕ್ಕೆ ಕಾಯ್ತಾ ಇರುವಂತಹ ಎಲ್ಲ ಪ್ರೀತಿಯ ಕೇಳುಗರಿಗೆ ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ ಹೇಳುವಂತಹ ಶುಭೋದಯ. ಆಕಾಶವಾಣಿ ಎಫ್ಎಂ ರೈನ್ಬೋ ವಾಹಿನಿಯಲ್ಲಿ ಇದು ಭಕ್ತಿ, ಜ್ಞಾನ ಮತ್ತು ಬದುಕಿನ ಮೌಲ್ಯಗಳ ಸಂಗಮ ನಾದಾರ್ಚನೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಗಣಪತಿಯ ಆರಾಧನೆಯೊಂದಿಗೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:17. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನಾದಾರ್ಜುನೆ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೀವಿ. ಮನುಷ್ಯ ಎಷ್ಟೇ ವಿದ್ಯೆ ಕಲೀಲಿ, ಎಷ್ಟೇ ಎತ್ತರದ ಸ್ಥಾನಕ್ಕಿರಲಿ, ಎಷ್ಟೇ ಕೋಟಿ ಸಂಪತ್ತನ್ನೇ ಗಳಿಸಲಿ, ಅವನಲ್ಲಿ ವಿನಯ ಅನ್ನುವಂತಹ ಗುಣವಿಲ್ಲದೇ ಇದ್ದರೆ ಆ ಎಲ್ಲ ಸಂಪತ್ತಿಗೂ ಬೆಲೆ ಇರೋದಿಲ್ಲ. ವಿನಯ ಅನ್ನುವಂಥದ್ದು ವ್ಯಕ್ತಿತ್ವಕ್ಕೆ ಸಿಗುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಆಭರಣ. ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಜುನೆಯ ವಿಶೇಷ ವಿಷಯ ವಿನಯ ಮತ್ತು ನಮ್ರತೆ. ನಮ್ಮ ಅಹಂಕಾರವನ್ನು ಕರಗಿಸಿ ನಮ್ರತೆಯ ಹಾದಿಯಲ್ಲಿ ನಡೆಯುವಂತಹ ಒಂದು ಪ್ರೇರೇಪಣೆಯನ್ನು ಪಡ್ಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಇದೀಗ ಮುಡಿಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ.

0: ಕೇಳಿ ಬೆಳಗ್ಗೆ 6:10
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:31. ನಮ್ರತೆ ಅಂತಂದ್ರೆ ನಮ್ಮನ್ನು ನಾವು ಕೀಳಾಗಿ ಕಾಣುವಂಥದ್ದಲ್ಲ, ನಮ್ಮ ಅಹಂಕಾರವನ್ನು ಮೆಟ್ಟಿ ಎಲ್ಲರನ್ನೂ ಸಹ ಗೌರವಿಸುವಂಥದ್ದು. ಇದಕ್ಕೆ ಜಗದ್ಗುರು ಬಸವಣ್ಣನವರಿಗಿಂತ ದೊಡ್ಡ ಉದಾಹರಣೆ ಬೇಕಾ? ಮಹಾಮಂತ್ರಿಯಾಗಿದ್ದರೂ ಸಹ ಇಡೀ ಅನುಭವ ಮಂಟಪವನ್ನು ಮುನ್ನಡೆಸ್ತಾ ಇದ್ದರೂ ಕೂಡ ಅವರು ಹೇಳಿದ್ದು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಅಷ್ಟು ದೊಡ್ಡ ಯುಗ ಪುರುಷ ತಾನು ಎಲ್ಲರಿಗಿಂತ ಕಿರಿಯ ಅಂತ ಕರೆದುಕೊಂಡಂತಹದ್ದು, ಆ ಒಂದು ನಮ್ರತೆಯ ಆಳ ಎಷ್ಟು ದೊಡ್ಡದಿರಬೇಕು ಅಲ್ವಾ? ಯಾರಲ್ಲಿ ನಿಜವಾದಂತಹ ಜ್ಞಾನವಿರುತ್ತೋ ಅವರಲ್ಲಿ ಅಹಂಕಾರ ಸುಳಿಯೋದೇ ಇಲ್ಲ, ಅಲ್ಲಿ ವಿನಯ ಮತ್ತು ನಮ್ರತೆ ಇರುತ್ತೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಸಾಗೋಣ. ಇದೀಗ ಮುಡಿ ಬರ್ತಾ ಇದೆ ಭಕ್ತ ಪ್ರಹ್ಲಾದ ಚಲನಚಿತ್ರದ ಈ ಹಾಡು. ಪಿ ಜಯಚಂದ್ರನ್ ಅವರು ದನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ, ನಮಗೆ ವಿನಯ ಮತ್ತು ನಮ್ರತೆಯನ್ನು ಕಲಿಸೋದು ಪ್ರಕೃತಿಗಿಂತ ದೊಡ್ಡ ಗುರು ಮತ್ತೊಬ್ಬರಿಲ್ಲ ಅಂತಲೇ ಹೇಳಬಹುದು. ಯಾಕಂದರೆ ಒಂದು ಮರವನ್ನು ಗಮನಿಸಿ ನೋಡಿ, ಅದರಲ್ಲಿ ಕಾಯಿ ಹಣ್ಣುಗಳು ತುಂಬಿದಾಗ ಆ ಕೊಂಬೆಗಳು ನೆಲಕ್ಕೆ ಬಾಗ್ತವೆ. ಒಣಗಿದ ಕಾಯಿ ಇಲ್ಲದ ಕೊಂಬೆ ಮಾತ್ರ ಆಕಾಶಕ್ಕೆ ಸೆಟೆದು ನಿಂತಿರುತ್ತೆ. ಜೋಳದ ತೆನೆ ಮಣಿದಿರುವಂತಹದ್ದು ಅದರೊಳಗಿನ ಕಾಳಿನ ತೂಕದಿಂದ. ಹಾಗೆ ಮನುಷ್ಯನಲ್ಲೂ ಸಹ ಸದ್ಗುಣ ಜ್ಞಾನ ತುಂಬಿದಾಗ ಅವನು ಅಹಂಕಾರವನ್ನು ಬಿಟ್ಟು ಎಲ್ಲರ ಮುಂದೆ ತಲೆಬಾಗ್ತಾನೆ. ಆ ಬಾಗುವಿಕೆಯಲ್ಲಿ ಸೋಲಿರೋದಿಲ್ಲ, ಪ್ರಬುದ್ಧತೆ ಇರುತ್ತೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಇದೀಗ ಬಿ ಆರ್ ಛಾಯಾ ಅವರ ದನಿಯಾಗಿರುವಂತಹ ಈ ಗೀತೆ ಮೂಡಿ ಬರ್ತಾ ಇದೆ, ದೇವರ ನೀನು ನಿಜವಪ್ಪ ಅನ್ನುವಂತಹ ಗೀತೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಲನಚಿತ್ರದ ಹಾಡು. ಬಿ ಆರ್ ಛಾಯಾ ಅವರ ದನಿಯಾಗಿದ್ದಾರೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ ರಚನೆಯಲ್ಲಿ ಕೆ ವಿ ಮಹಾದೇವನ್ ಅವರ ಸಂಗೀತ ಸಂಯೋಜನೆ ಇದೆ.

ನಾದಾರ್ಚನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿನಯ ಮತ್ತು ನಮ್ರತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮನೆಯಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಒಂದು ಸಣ್ಣ ಜಗಳ ಅಥವಾ ಭಿನ್ನಾಭಿಪ್ರಾಯ ಬಂದಾಗ ನಾನೇ ಸರಿ ಅನ್ನುವಂಥ ಹಠವನ್ನು ಬಿಟ್ಟು ಸ್ವಲ್ಪ ನಮ್ರತೆಯಿಂದ ಕ್ಷಮಿಸಿ ಅಥವಾ ನಿಮ್ಮ ಮಾತು ಸರಿ ಇರಬಹುದು ಅಂತ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ಎಷ್ಟೋ ಸಂಬಂಧಗಳು ಉಳಿದುಕೊಳ್ತವೆ. ನಮ್ರತೆ ಅನ್ನುವಂಥದ್ದು ದೌರ್ಬಲ್ಯವಲ್ಲ, ಅದು ನಮ್ಮ ಆಂತರಿಕ ಶಕ್ತಿಯ ಪ್ರತೀಕ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂತೆ ಮಕ್ಕಳಿಗೂ ನಾವು ಈ ವಿನಯದ ಸಂಸ್ಕಾರವನ್ನು ಚಿಕ್ಕನಿಂದಲೇ ಕಲಿಸ್ಕೊಡ್ಬೇಕಾಗತ್ತೆ.

ವಿನಯ ಮತ್ತು ನಮ್ರತೆಯ ದಿವ್ಯ ಮೌಲ್ಯವನ್ನು ಮನಸ್ಸಿನಲ್ಲಿ ನೆಲೆಗೊಳಿಸ್ತಾ ಮುಂಜಾನೆಯ ಈ ಪವಿತ್ರ ನಾದಾರ್ಚನೆ ಮುಕ್ತಾಯದ ಹಂತಕ್ಕೆ ತಲುಪಿದ ಸ್ನೇಹಿತರೆ, 6:47 ಆಗ್ತಾ ಇದೆ. ನೆನಪಿರಲಿ, ದೇವಸ್ಥಾನದ ಒಳಗೆ ಪ್ರವೇಶಿಸುವಾಗ ಬಾಗಿಲು ಚಿಕ್ಕದಾಗಿದ್ದರೆ ನಾವು ತಲೆಬಾಗಿಸಿ ಹೋಗ್ತೀವಿ. ಹಾಗೆಯೇ ಭಗವಂತನ ಕೃಪೆಯನ್ನು ಪಡೀಬೇಕಂತಂದರೂ, ಜನರ ಪ್ರೀತಿಯನ್ನು ಗಳಿಸಬೇಕು ಅಂತಂದರೂ ನಮ್ರತೆಯಿಂದ ತಲೆಬಾಗಿಸುವುದನ್ನು ಕಲಿಬೇಕಾಗುತ್ತೆ. ಇವತ್ತಿನ ದಿನವಿಡೀ ನೀವು ಭೇಟಿಯಾಗುವಂತಹ ಪ್ರತಿಯೊಬ್ಬರೊಂದಿಗೂ ವಿನಯದಿಂದ ಪ್ರೀತಿಯಿಂದ ವರ್ತಿಸಿ, ನಿಮ್ಮ ವ್ಯಕ್ತಿತ್ವದ ಸುವಾಸನೆಯನ್ನು ಹರಡಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇಡ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲ್ಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
1: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡುನು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ತರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋವಾಗ ನಮಗೆ ಓ ಈ ತರ ಮಾಡಿ ಚೆನ್ನಾಗಿರುತ್ತೆ, ಈ ತರ ಮಾಡಿ ಚೆನ್ನಾಗಿರುತ್ತೆ ನೋಡಿ, ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರಿಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಏನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ ನೋಡಿ, ಮಗು ಸತ್ತೋಯ್ತು ಸಮಾಧಿ, ಈಗ ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ. ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀ ರೆಕಾರ್ಡಿಂಗ್ ನಲ್ಲಿ ಹಾಡಿದ್ದು, ರೆಕಾರ್ಡ್ ಮಾಡಲಿಲ್ಲ ಸಪರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ಟರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀ ರೆಕಾರ್ಡಿಂಗ್ ನಲ್ಲಿ ಹಾಡ್ಬಿಟ್ಟೆ, ರೀ ರೆಕಾರ್ಡಿಂಗ್ ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದು. ಈ ತರ ಕೆಲವು ಸನ್ನಿವೇಶಗಳು ಅಲ್ಲಲ್ಲಿ ಬರ್ತವೆ. ಇದು ಮೂಡ್, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟಾಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲ. ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಹೀಗೆ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ್ದು, ಅದು ಯಾರು ಅಂತ ಹೇಳಲ್ಲ. ಇದಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರು ಎಲ್ಲರೂ

ವಿಜಯ್ ಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜಣ್ಣನವರಾಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು, ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಾನೆ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗಿದೆ, ಜಲ್ ತರಂಗಿದೆ, ಇದೇ ಮ್ಯೂಸಿಕ್ ನಮ್ಮ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಅವ್ರು ಭೂತ ಹೆಣ್ಣು ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ಗೆ ಮಾಡ್ತಾ ಇಲ್ಲ, ದುಡ್ಡಿಗೆ ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲ್ಯಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ದರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಜಿ ಕೆ ವೆಂಕಟೇಶ್ ಇದಾರಪ್ಪ ಅನ್ನಬೇಕು.

ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಸ್ನೇಹಿತರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾಃ. ರಾಷ್ಟ್ರೀಯ ಹರಿತ ಪ್ರಾಧಿಕರಣಸ್ಯ ಸಮ್ಮೇಳನಂ ಅವಲಂಬ್ಯ ರಾಷ್ಟ್ರಪತಿಃ ದ್ರೌಪದಿ ಮುರ್ಮುಃ ಪ್ರಾವೋಚತ್ ಯತ್ ಪ್ರಾಕೃತಿಕ ವಿಪದಃ ಜಲವಾಯು ಸಂರಕ್ಷಣಾಯ ಅಸ್ಮಾನ್ ಪ್ರೇರಯಂತಿ. ತಯಾ ಪ್ರತಿಪಾದಿತಂ ಯತ್ ಜಲವಾಯು ಪರಿವರ್ತನಂ ಮಾನವ ಜೀವನಸ್ಯ ಜೈವ ವಿವಿಧತಾಂ ಜಲ ಸಂಪದಂ ಚ ದುಷ್ಯತಿ. ಅತಃ ಜಾಗತಿಕ ಸಮುದಾಯೇನ ಸಂಘಟಿತಃ ಪ್ರಯಾಸಃ ಕರ್ತವ್ಯಃ. ಜಲವಾಯು ಪರಿವರ್ತನಂ ಜೈವ ವಿವಿಧತಾಂ ಜಲ ಸುಲಭತಾಂ ಭೂ ಸಂಸಾಧನಾನಿ ಚ ಸಮಾವಿಶ್ಯ ಮಾನವ ಜೀವನಸ್ಯ ವಿವಿಧ ಪಕ್ಷೇಷು ಮಹಂತಂ ವೈಷಮ್ಯಂ ಜನಯತಿ. ರಾಷ್ಟ್ರಪತಿನ ಆಹೂತಂ ಯತ್ ಪ್ರಕೃತಿ ಪರ್ಯಾವರಣಯೋಃ ಸಂತುಲನ ರಕ್ಷಣಂ ನಹಿ ಕೇವಲಂ ಪ್ರಶಾಸನಿಕ ಕರ್ತವ್ಯಂ ಪ್ರತ್ಯುತ ಸಕಲ ಮಾನವ ಜಾತೇಃ ನಿರಪೇಕ್ಷಂ ಅಸ್ತಿತ್ವ ಸಾಧಕಮಸ್ತಿ. ಗುಜರಾತ್ ರಾಜ್ಯಂ ಸಂಪ್ರತಿಷ್ಠಮಾನ ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ತ್ರಿದಿವಸಾನ್ ಪ್ರವತ್ಸ್ಯತಿ. ಶ್ವಃ ತಯಾ ಕೇವಡಿಯಾ ನಗರೆ ರಾಷ್ಟ್ರೀಯ ಚಲಚ್ಚಿತ್ರ ಪುರಸ್ಕಾರಾಃ ವಿತರಿಷ್ಯಂತೆ. ವಡೋದರಾಯಾಂ ದೀಕ್ಷಾಂತ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿಃ. ಬ್ರಹ್ಮಕುಮಾರಿ ಸಂಸ್ಥಾಯಾಃ ಆಧ್ಯಾತ್ಮಿಕ ಕೇಂದ್ರಂ ಸಮುದ್ಘಾಟಯಿಷ್ಯತಿ. ಜೋಧಪುರೆ ಪ್ರಚಲತಿ ವೀರ್ ಗಾರ್ಡನ್ ವಿಂಶತಿ ಷಡ್ವಿಂಶತಿ ವಾಯುಸೈನ್ಯಾಭ್ಯಾಸೆ ಭಾರತೀಯ ವಾಯುಸೇನಾಧ್ಯಕ್ಷಃ ಎಪಿ ಸಿಂಹಃ ಜಾಪಾನೀ ಸಮಕಕ್ಷಃ ಜನರಲ್ ತಾಕೆಹಿರೊ ಮೊರಿತಾ ಸ್ವದೇಶಿ ಯುದ್ಧ ವಿಮಾನೆ ತೇಜಸಿ ಸಹೈವ ಉಡ್ಡಯನಂ ಅಕಾರ್ಷ್ಟಾಂ. ವಾಯುಸೇನಾಧ್ಯಕ್ಷೇಣ ಪ್ರೋಕ್ತಂ ಯತ್ ಭಾರತೀಯ ಧರಾಯಾಂ ಜಾಪಾನೀ ಯುದ್ಧ ವಿಮಾನಾನಾಂ ಪ್ರಥಮ ಪ್ರಚಾಲನಂ ಉಭಯೋಃ ದೇಶಯೋಃ ರಕ್ಷಾ ಸಂಬಂಧೇಷು ಐತಿಹಾಸಿಕಂ ಸೋಪಾನಂ ಅಸ್ತಿ. ನವಮೇ ದಿನಾಂಕೆ ಆರಬ್ಧಃ ಏಷಃ ಅಭ್ಯಾಸಃ ಶ್ವಃ ಪೂರ್ಣತಾಂ ಏಷ್ಯತಿ. ಕೋಲ್ಕತಾನಗರೆ ಮತ್ಸ್ಯಪಾಲನ ವಿಭಾಗಃ ಅದ್ಯ ಸಮೀಕ್ಷಾ ಸಭಾಂ ಆಯೋಜಯತಿ. ಅಸ್ಯಾಂ ಸಭಾಯಾಂ ಕೇಂದ್ರೀಯ ಮಂತ್ರಿ ರಾಜೀವ ರಂಜನ ಸಿಂಹಃ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?

0: ಏನ್ ಮಾಡ್ಲಿ
1: ಏನ್ ಮಾಡ್ಲಿ,
2: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ
0: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
4: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
5: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
6: ಏಕೆಂದರೆ ನೀರು ಜೀವಜಲ.
4: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
7: ನವ ಜೀವನಕ್ಕೆ ನವ ಚೇತರಿಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
8: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
9: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
8: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
9: ಪರಿಸರ ಸಂರಕ್ಷಣೆ,
8: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
9: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
10: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:05. ಇದೀಗ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಸೇವಾ ಸಂಕಲ್ಪ ಅಭಿಯಾನ, ಒಂದು ಜಿಲ್ಲೆ ಒಂದು ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ ಮೂರು ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. 9ನೇ ರಾಷ್ಟ್ರೀಯ ಪೋಷಣ ಮಾಸಾಚರಣೆ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ ತಾಯಂದಿರ ಜಾಗೃತಿ. ಕರ್ನಾಟಕ ಪರ್ವ, ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಈಗ ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನ ಮಾಸಿಕ ಜನಜಾಗೃತಿ ಆಂದೋಲನದ ಹಿನ್ನೆಲೆ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿರುವ ಸರಣಿಯಲ್ಲಿ ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಬಗ್ಗೆ ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ್ದಾರೆ. ದೇಶಾದ್ಯಂತ ತನ್ನಿಮಿತ್ತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಒಂದು ಜಿಲ್ಲೆ ಒಂದು ಉತ್ಪನ್ನದ ಕುರಿತ ಒಳನೋಟ ಇಲ್ಲಿದೆ. ಒಂದು ಜಿಲ್ಲೆಯಲ್ಲಿ ಈಗಾಗಲೇ ವಿಶೇಷ ಸಾಮರ್ಥ್ಯ ಹೊಂದಿರುವ ಉತ್ಪನ್ನವನ್ನು ಗುರುತಿಸಿ ಉತ್ಪಾದನೆಯಿಂದ ಸಂಸ್ಕರಣೆ, ಮೌಲ್ಯವರ್ಧನೆ, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆಯವರೆಗೆ ಅಗತ್ಯ ನೆರವು ಒದಗಿಸುವ ಕೇಂದ್ರದ ಯೋಜನೆ ಇದಾಗಿದೆ. ಲೋಕಲ್ ಟು ಗ್ಲೋಬಲ್ ಪರಿಕಲ್ಪನೆ ಉತ್ತೇಜಿಸಿ ಸ್ಥಳೀಯ ಕುಶಲಕರ್ಮಿಗಳು, ರೈತರು, ಉತ್ಪಾದಕರು, ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿ ಸ್ಥಳೀಯ ಉದ್ಯೋಗ ಮತ್ತು ಆದಾಯದ ಅವಕಾಶಗಳನ್ನು ಹೆಚ್ಚಿಸುವ ಗುರಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಹೊಂದಿದೆ.
0: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಧಾರವಾಡ ಜಿಲ್ಲೆಗೆ ಅಲ್ಫಾನ್ಸೋ ತಳಿಯ ಧಾರವಾಡ ಬಾದಾಮಿ ಮಾವು ಆಯ್ಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಮೈ ಮ್ಯಾಂಗೋ ಬ್ರ್ಯಾಂಡ್ ಅಡಿ ಧಾರವಾಡ ಅಲ್ಫಾನ್ಸೋ ಮಾವನ್ನು ಅಧಿಕೃತವಾಗಿ ಆಯ್ದುಕೊಳ್ಳಲಾಗಿದೆ. ಕೃಷಿ ಪ್ರಧಾನವಾದ ಧಾರವಾಡ ಜಿಲ್ಲೆಯಲ್ಲಿ 14,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಮಾವು ಕೃಷಿ ಕೈಗೊಳ್ಳಲಾಗುತ್ತಿದೆ. ಧಾರವಾಡ ಮಾವು ಬೆಳೆಗಾರರ ಬಳಗ ಮಾವು ಕೃಷಿಕರನ್ನು ಸಕ್ರಿಯವಾಗಿ ಸಂಘಟಿಸಿ ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಗುಣಮಟ್ಟದ ಸಾವಯವ ಹಣ್ಣುಗಳ ಮಾರಾಟವನ್ನು ಉತ್ತೇಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಮಾವು ಬೆಳೆಗಾರ, ಸಾವಯವ ಕೃಷಿ ತಜ್ಞ, ಧಾರವಾಡ ತಾಲೂಕು ಮಂಡ್ಯಾಳದ ಕೃಷ್ಣಕುಮಾರ್ ಭಾಗವತ್.
2: ಹೇಮಲತಾ ಎಸ್ ಅನ್ನೋರು ಕೃಷಿ ವಿಶ್ವವಿದ್ಯಾಲಯದ ಹೋಮ್ ಸೈನ್ಸ್ ಮುಖ್ಯಸ್ಥರು. ಮ್ಯಾಂಗೋ ಪಲ್ಪ್ ಮಾಡಿಕೊಡ್ತಾರ, ಮ್ಯಾಂಗೋ ಕ್ಯಾನಿಂಗ್ ಮಾಡಿಕೊಡ್ತಾರ, ಮ್ಯಾಂಗೋ ಲೆದರ್ ಅಂತ ಹೇಳಿ ಅದು ಒಂದು ಶುರುವಾಗಿದೆ. ಬಹಳಷ್ಟು ರೈತರು

0: ನಮ್ಮ ಹಣ್ಣಿಗೆ ಬೆಲೆ ಇಲ್ಲ ಅಂತಂದ್ರು ಬೇರೆ ಬೇರೆ ತರದ ಪ್ರಾಡಕ್ಟ್ ಮಾಡಿಕೊಂಡು ಮಾವು ಬೆಳೆಗಾರರಿಗೆ ಸಹಾಯ ಆಗ್ಲಿಕ್ಕೆ. ಈ ವರ್ಷ ಪಶ್ಚಿಮಾತ್ಯ ರಾಷ್ಟ್ರಗಳಿಗೆ ಡೈರೆಕ್ಟ್ ಧಾರವಾಡದಿಂದ ಮಾವು ಹೋಗುವಂತಹದ್ದು ಒಂದು ಸಂಕಲ್ಪ ಇಟ್ಕೊಂಡರ, ಅದ್ರ ಸಲುವಾಗಿ ಬಹಳಷ್ಟು ಪ್ರೊಸೆಸ್ ನಡೆದದ. ಅವ್ರ ವೈಯಕ್ತಿಕ ಹೆಸರಿನ ಮೇಲೆನೆ ಬೇರೆ ಬೇರೆ ದೇಶಗಳಿಗೆ ಕಳಸೋರಿದ್ದಾರೆ. ಅದರಿಂದ ರೈತರಿಗೆ ಇಲ್ಲಿ ಧಾರವಾಡದೊಳಗೆ 20-30 ರೂಪಾಯಿಗೆ ಸಿಗುವಂತ ಹಣ್ಣು 120-150 ರೂಪಾಯಿಗೆ ಒಂದು ಹಣ್ಣು ಬೆಲೆ ಸಿಗ್ತದೆ ರೈತರಿಗೆ. ಪೋದ್ದಾರ ಅನ್ನೋರು ಗೌರವ ಅಧ್ಯಕ್ಷರಿದ್ದಾರೆ, ಮುಂಚೂಣಿಯೊಳಗೆ ಕೆಲಸ ಶುರು ಮಾಡ್ಯಾರ.
1: ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಭೌಗೋಳಿಕ ಸೂಚ್ಯಂಕ ಹೊಂದಿದ ಇಳಕಲ್ ಸೀರೆಯನ್ನು ದೇಶದ ವಿವಿಧ ಭಾಗಗಳಿಗೆ ತಲುಪಿಸಲು ಅಂಚೆ ಇಲಾಖೆ ಕೈಜೋಡಿಸಿದೆ. ಗ್ರಾಹಕರ ಬೇಡಿಕೆ ಆಧರಿಸಿ ಸ್ಥಳೀಯ ಉತ್ಪನ್ನವನ್ನು ಆಯಾ ಸ್ಥಳಗಳಿಗೆ ತಲುಪಿಸಲು ಮಾರುಕಟ್ಟೆ ವಿಸ್ತರಣೆ ಹಾಗೂ ಸಕಾಲಿಕ ತಲುಪಿಸುವಿಕೆಗೆ ಅಂಚೆ ಇಲಾಖೆ ಇಳಕಲ್ ಅಂಚೆ ಕಚೇರಿಯಿಂದ ಲಾಜಿಸ್ಟಿಕ್ಸ್ ಪೋಸ್ಟಲ್ ಪಾರ್ಸೆಲ್ ಸರ್ವಿಸ್ ಮೂಲಕ ಸಹಕಾರ ನೀಡುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಂಚೆ ಅಧೀಕ್ಷಕ ಮೋಹನ್ ಮಾಳೊಡೆ.
2: ಬಾಗಲಕೋಟೆ ಜಿಲ್ಲೆಯಲ್ಲಿ ಇಳಕಲ್ ಸ್ಯಾರಿನ ಉಡುಪಿ ಮತ್ತು ಜಿಯೋ ಟ್ಯಾಗ್ ಪ್ರಾಡಕ್ಟ್ ಅಂತ ಗುರುತಿಸಿದ್ದಾರೆ. ಈ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಹಿಂದೆ ನಮ್ಮ ಮಾನ್ಯ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಆದಂತ ಸ್ವಾತಿ ಪಾಂಡೆ ಮೇಡಮ್ ಸಹ ಬಾಗಲಕೋಟೆ ವಿಭಾಗಕ್ಕೆ ಭೇಟಿ ನೀಡಿದಾಗ ಇಳಕಲ್ಗೆ ಖುದ್ದು ಆಗಮಿಸಿ ಅಲ್ಲಿ ವರ್ತಕರ ಜೊತೆಗೆ ಚರ್ಚೆಯನ್ನು ನಡೆಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳು ಮತ್ತು ನಮ್ಮ ಇಲಾಖೆಯಿಂದ ನಮ್ಮ ಅಂಚೆ ಕಚೇರಿಯಿಂದ ಆಗಬೇಕಾದಂತಹ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ದೇಶನಗಳು ನೀಡಿದ್ರು. ಆ ನಿರ್ದೇಶನದ ಪ್ರಕಾರ ಇಳಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಬುಕ್ ಆದಂತಹ ಯಾವುದೇ ರೀತಿಯಾದಂತಹ ಇಳಕಲ್ ಸ್ಯಾರಿ ಹೊಂದಿರುವಂತಹ ಪಾರ್ಸಲ್ ಇವತ್ತು ಬುಕ್ ಆದ್ರೆ ಮರುದಿನ ಬೆಂಗಳೂರಿನಲ್ಲಿ ಡೆಲಿವರಿ ಆಗುವ ಹೊಸದಾಗಿ ಬಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆಕ್ಚುಲಿ KSRTC ಸಹಕಾರದೊಂದಿಗೆ ಪ್ರತಿದಿನ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಪಾರ್ಸಲ್ ಅನ್ನು ಕಳಿಸ್ತಾ ಇದೆ. ಇಳಕಲ್ ಪೋಸ್ಟ್ ಆಫೀಸ್ ಮತ್ತೆ ನಮ್ಮ ಬಾಗಲಕೋಟೆ ಸಾರ್ಟಿಂಗ್ ಆಫೀಸ್ ನಲ್ಲಿ ಅದರ ಮೇಲೆ ಒಂದು ಸೀಲ್ ಅನ್ನು ಹಾಕ್ತಾ ಇದ್ದೇವೆ. ಏನು ಅಂತಂದ್ರೆ ದಿಸ್ ಪಾರ್ಸಲ್ ಕಂಟೆಂಟ್ಸ್ ಇಳಕಲ್ ಸ್ಯಾರಿ, ಅದಕ್ಕೆ ನಾವು ಟಾಪ್ ಪ್ರಿಯಾರಿಟಿ ಕೊಡ್ತಾ ಇದ್ದೇವೆ ಮತ್ತೆ ಅದನ್ನ ಅವತ್ತಿನ ದಿನ ಡೆಲಿವರಿ ಮಾಡ್ಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂತೇವೆ. ಇಳಕಲ್ ಪೋಸ್ಟ್ ಆಫೀಸ್ ನಲ್ಲಿ ಲಾಜಿಸ್ಟಿಕ್ ಪೋಸ್ಟ್ ಪಾರ್ಸಲ್ ಸರ್ವಿಸ್ ಅನ್ನು ಸಹ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿನ ಗ್ರಾಹಕರು ಸಹ ಇದರಿಂದ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರೆ ವರ್ತಕರು ಏನಪ್ಪಾ ಅಂತಂದ್ರೆ ಅವರಿಗೆ ಆರ್ಡರ್ಸ್ ಬಂದ ತಕ್ಷಣ ಭಾರತದ ಯಾವುದೇ ಮೂಲೆಗಿರಲಿ ಲಾಜಿಸ್ಟಿಕ್ ಪೋಸ್ಟ್ ಸೇವೆ ಮುಖಾಂತರ ತಮ್ಮ ಪಾರ್ಸಲ್ ಅನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ನಾವು ವೆಹಿಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಕೊಟ್ಟಿದ್ದೇವೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ 3 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತ ಡಾ ಕೆ ಕಸ್ತೂರಿ ರಂಗನ್ ವರದಿ, ಬರಗಾಲದ ಬಗ್ಗೆ ವಿಶೇಷ ಅಧಿವೇಶನದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಈ ಎರಡೂ ವಿಷಯಗಳ ಬಗ್ಗೆ ಚರ್ಚೆ ಅಪೂರ್ಣಗೊಂಡ ಹಿನ್ನೆಲೆ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆಯ ಕಾರಣ ಸರ್ಕಾರ 3 ದಿನಗಳ ವಿಶೇಷ ಅಧಿವೇಶನ ಕರೆದಿದೆ. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ ಜನಜಾಗೃತಿ ಆಂದೋಲನ ರಾಜ್ಯಾದ್ಯಂತ ಜರುಗುತ್ತಿದೆ. ಗದಗ್ ನಗರದ ಮಂಜುನಾಥನಗರ ಸಭಾಭವನದಲ್ಲಿ ಪೋಷಣ ಮಾಸಾಚರಣೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಚಾಲನೆ ನೀಡಿದರು. ಪಾಲಕರು ತಮ್ಮ ಮೊಬೈಲ್ ಬಳಸಿ ಪೋಷಣ್ ಕ್ಯಾಲ್ಕುಲೇಟರ್ ಮೂಲಕ ಮಕ್ಕಳ ಬೆಳವಣಿಗೆ ಮಟ್ಟವನ್ನು ಗುರುತಿಸಬಹುದು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರಕ ಪೌಷ್ಟಿಕ ಆಹಾರ ವಿತರಣಾ ವೇಳಾಪಟ್ಟಿಯನ್ನು ನವೀಕರಿಸಲಾಗಿದ್ದು ಅರ್ಹ ಫಲಾನುಭವಿಗಳು ಗಮನಿಸುವಂತೆ ಕೋರಿದರು. ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಈ ತಿಂಗಳ 26ನೇ ತಾರೀಖಿನಿಂದ 30ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಕಲೆ ಉಳಿಯಲಿ, ಕೌಶಲ್ಯ ಬೆಳೆಯಲಿ, ಕುಶಲಕರ್ಮಿಗಳ ಬದುಕು ಸಮೃದ್ಧವಾಗಲಿ ಎಂಬ ಆಶಯದೊಂದಿಗೆ ಕರ್ನಾಟಕ ಪರ್ವ ಕಾರ್ಯಕ್ರಮ ಆಯೋಜಿಸಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳು ತಯಾರಿಸಿದ ವಿಶಿಷ್ಟ ಕರಕುಶಲ ಮತ್ತು ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಿ ಅವುಗಳಿಗೆ ವಿಶಾಲ ಮಾರುಕಟ್ಟೆ ಹಾಗೂ ನೇರ ಗ್ರಾಹಕ

ಸಂಪರ್ಕ ಕಲ್ಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. 180ಕ್ಕೂ ಹೆಚ್ಚು ಮಳಿಗೆಗಳು ಇರಲಿವೆ ಎಂದರು. ರೇಷ್ಮೆ ಉತ್ಪಾದನೆಯನ್ನು 2030-31 ವೇಳೆಗೆ 60,000 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ. 2028-29 ಹೊತ್ತಿಗೆ ಭಾರತವನ್ನು ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೇರಿಸುವ ಸಂಕಲ್ಪವಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ರೇಷ್ಮೆ ಮಂಡಳಿಯ 77ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಹಿರಿಯರಲ್ಲಿ ಮರವಿನ ಕಾಯಿಲೆ ಬಗ್ಗೆ ಎಷ್ಟು ಬೇಗ ತಿಳಿಯುತ್ತೇವೆಯೋ ಅಷ್ಟು ಬೇಗ ರೋಗ ಉಪಶಮನಕ್ಕೆ ಸಹಕಾರಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಲ್ಝೈಮರ್ಸ್ ಜಾಗೃತಿ ದಿನ. ಶಾಂತಿಯಲ್ಲಿ ಹೂಡಿಕೆ ಮಾಡೋಣ, ಎಲ್ಲರಿಗಾಗಿ, ಎಲ್ಲರೂ, ಎಲ್ಲೆಡೆ ಮತ್ತು ನಿತ್ಯ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಶಾಂತಿ ದಿನಾಚರಣೆ. 1981 ವಿಶ್ವಸಂಸ್ಥೆಯಿಂದ ಘೋಷಿಸಲ್ಪಟ್ಟ ಈ ದಿನ ಜಾಗತಿಕ ಅಹಿಂಸೆ, ಕದನ ವಿರಾಮ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಕೋಲಾರದಲ್ಲಿ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಅಭಿಯಾನಕ್ಕೆ ಶ್ರೀ ಚನ್ನೇಗೌಡ ನರ್ಸಿಂಗ್ ಕಾಲೇಜಿನಲ್ಲಿ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ಚಾಲನೆ ನೀಡಿದರು. ಮುಂದಿನ 3 ದಿನಗಳವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ, 1 ಜಿಲ್ಲೆ 1 ಉತ್ಪನ್ನ, ಧಾರವಾಡದ ಬದಾಮ್ ಮಾವು, ಬಾಗಲಕೋಟೆಯ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಇಂದಿನಿಂದ 3 ದಿನ ವಿಧಾನಮಂಡಲದ ವಿಶೇಷ ಅಧಿವೇಶನ. 9ನೇ ರಾಷ್ಟೀಯ ಪೋಷಣ ಮಾಸಾಚರಣೆ, ನಮ್ಮ ಆಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯದಡಿ ತಾಯಂದಿರ ಜಾಗೃತಿ. ಕರ್ನಾಟಕ ಪರ್ವ, ಅಲ್ಪಸಂಖ್ಯಾತ ಕುಶಲಕರ್ಮಿಗಳಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರದರ್ಶಿನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:16, ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ಸುಮಧುರವಾಗಿರುವಂತಹ ಭಾವಗೀತೆಗಳು ಪ್ಲೇಲಿಸ್ಟಲ್ಲಿ ರೆಡಿಯಾಗಿವೆ. ಹಾಗಾದರೆ ತಡೆಯಾಕೆ ನಿನ್ನೆಡೆಗೆ ಬರುವಾಗ ಅನ್ನುವಂತಹ ಗೀತೆ ಕಸ್ತೂರಿ ಶಂಕರ್ ಅವರ ಧ್ವನಿಯಾಗಿರುವಂತಹ ಹಾಡು, ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಇದೀಗ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:23. ಸ್ನೇಹಿತರೆ, ಯುದ್ಧ ಮತ್ತು ಸಂಘರ್ಷಗಳ ನಡುವೆ ನಮ್ಮೆಲ್ಲರಿಗೂ ಸಹ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದೇನು? ನೆಮ್ಮದಿ ಮತ್ತು ಶಾಂತಿ. ಪ್ರತಿ ವರ್ಷ ಸೆಪ್ಟೆಂಬರ್ 21 ಅಂದರೆ ಇವತ್ತಿನ ದಿನವನ್ನು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಶಾಂತಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ದಿನದ ಮಹತ್ವ ಮತ್ತು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಇದು ಆರಂಭ ಹೇಗಾಯಿತು ಅಂತಂದರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ UN ಜನರಲ್ ಅಸೆಂಬ್ಲಿ ಅಂತ ಏನು ಕರೀತಾರೆ, ಇದು ಮೊದಲ ಬಾರಿಗೆ 1981 ಈ ದಿನವನ್ನು ಶಾಂತಿ ದಿನ ಅಂತ ಘೋಷಿಸುತ್ತೆ. 2001 ವಿಶ್ವಸಂಸ್ಥೆ ಸೆಪ್ಟೆಂಬರ್ 21 ನಿರ್ದಿಷ್ಟ ದಿನಾಂಕವನ್ನಾಗಿ ನಿಗದಿಪಡಿಸುತ್ತೆ. ಅಲ್ಲದೆ ಈ ಒಂದು ದಿನವನ್ನು 24 ಕಾಲ ಜಾಗತಿಕವಾಗಿ ಯಾವುದೇ ರೀತಿಯಾದಂಥ ಹಿಂಸಾಚಾರ ಅಥವಾ ಯುದ್ಧಗಳು ನಡೆಯದ ಅಹಿಂಸೆ ಮತ್ತು ಕದನ ವಿರಾಮದ ದಿನ ಅಂತ ಘೋಷಣೆ ಮಾಡುತ್ತೆ. ಈ ದಿನದ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ. ಇದೀಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಪಂಚಮ ಹಳಿಬಂಡಿ ಅವರು ದನಿಯಾಗಿರುವಂತಹ ಸುಬ್ರಾಯ ಚೊಕ್ಕಾಡಿ ಅವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮುಡಿ ಬರ್ತಾ ಇದೆ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:34:55 ಸೆಕೆಂಡ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ ಸಿಬಿಎಸ್ಇಯಿಂದ ವಿಶಿಷ್ಟ ಟಾಕಥಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಾಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟ್ರಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರೆಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರಿ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಪ್ರಮುಖ ಆಡಳಿತಾತ್ಮಕ ಬದಲಾವಣೆಯಾಗಿದ್ದು, ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ ಅವರು ಇಂದಿನಿಂದ ಮಂದಿರದ ಸಂಪೂರ್ಣ ಆಡಳಿತಾತ್ಮಕ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. ಭಕ್ತರು ಸಲ್ಲಿಸುವ ಕಾಣಿಕೆಗಳ ಕಳವು ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಟ್ರಸ್ಟ್ ಈ ಪ್ರಮುಖ ನಿರ್ಧಾರ ಕೈಗೊಂಡಿದ್ದು, ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನು ಬಲಪಡಿಸುವುದು ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜಿತೇಂದ್ರ ಮಿಶ್ರಾ ಅಯೋಧ್ಯೆಯಲ್ಲಿ ಉಳಿದುಕೊಂಡು ಭದ್ರತೆ, ಕಾಣಿಕೆಗಳ ನಿರ್ವಹಣೆ ಹಾಗೂ ದಿನನಿತ್ಯದ ಚಟುವಟಿಕೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಭಾರತದ ಅತ್ಯಂತ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾದ ರಾಮಮಂದಿರಕ್ಕೆ ಆಗಮಿಸುವ ಅಪಾರ ಸಂಖ್ಯೆಯ ಭಕ್ತರ ನಿರ್ವಹಣೆ ಹಾಗೂ ಮಂದಿರದ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಈ ನೇಮಕಾತಿ ಸಹಕಾರಿಯಾಗಲಿದೆ. ದೇಶದ ಪ್ರಮುಖ ದೂರಸಂಪರ್ಕ ಉತ್ಪಾದನಾ ಕೇಂದ್ರವಾಗಿ ಗ್ವಾಲಿಯರ್ ಹೊರಹೊಮ್ಮಲಿದ್ದು, 5,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಲು 24 ಜಾಗೃತಿ ಸಂಸ್ಥೆಗಳು ಅರ್ಜಿ ಸಲ್ಲಿಸಿವೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ತಿಳಿಸಿದ್ದಾರೆ. ಪ್ರಸ್ತಾವಿತ ದೂರಸಂಪರ್ಕ ಉತ್ಪಾದನಾ ವಲಯದ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ 18,000ಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು. ಯೋಜನೆಯ ಮೊದಲ ಹಂತಕ್ಕಾಗಿ 170 ಎಕರೆ ಜಾಗ ಗುರುತಿಸಲಾಗಿದ್ದು, ಹೂಡಿಕೆದಾರರ ಭಾರೀ ಆಸಕ್ತಿಯ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭೂಮಿ ಮೀಸಲಿಡಲು ನಿರ್ಧರಿಸಲಾಗಿದೆ. ಜುಲೈ 2026ರಲ್ಲಿ ದೆಹಲಿ

0: ಮತ್ತು ಮುಂಬೈನಲ್ಲಿ ನಡೆದ ರೋಡ್ ಶೋಗಳ ಮೂಲಕ ಈ ಹೂಡಿಕೆ ಬದ್ಧತೆಗಳು ಬಂದಿದ್ದು, ಟೆಲಿಕಾಂ ಇಲಾಖೆಯು ಇಲ್ಲಿ 500 ಕೋಟಿ ರೂಪಾಯಿ ವೆಚ್ಚದ ಸಾಮಾನ್ಯ ಪರೀಕ್ಷಾ ಪ್ರಯೋಗಾಲಯ ಸ್ಥಾಪನೆಗೂ ಪ್ರಸ್ತಾಪಿಸಿದೆ. ಗ್ವಾಲಿಯರ್ನ ಅತ್ಯುತ್ತಮ ಸಾರಿಗೆ ಸಂಪರ್ಕ ಹಾಗೂ ಕುಶಲ ಮಾನವ ಸಂಪನ್ಮೂಲ ಈ ಯೋಜನೆಗೆ ಪ್ರಮುಖ ಫಲವಾಗಿದೆ. ಇರಾನ್ ಯುದ್ಧಕ್ಕೆ ಸಂಬಂಧಿಸಿದಂತೆ ತಾವು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದ್ದು, ಶೀಘ್ರದಲ್ಲೇ ದೊಡ್ಡ ಬೆಳವಣಿಗೆಗಳು ಸಂಭವಿಸಲಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಮರುಮುಕ್ತಗೊಳಿಸಲು ತಾನು ಮಧ್ಯಸ್ಥಿಕೆದಾರರ ಮೂಲಕ ಅಮೆರಿಕಕ್ಕೆ ತನ್ನ ಷರತ್ತುಗಳನ್ನು ತಲುಪಿಸಿರುವುದಾಗಿ ಇರಾನ್ ಪ್ರಕಟಿಸಿದ ಬೆನ್ನಲ್ಲೇ ಟ್ರಂಪ್ ಅವರ ಈ ಹೇಳಿಕೆ ಹೊರಬಿದ್ದಿದೆ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧಿವೇಶನದಲ್ಲಿ ಭಾಗವಹಿಸಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಅವರು ನ್ಯೂಯಾರ್ಕ್ಗೆ ಭೇಟಿ ನೀಡುವ ನಿರೀಕ್ಷೆ ಇದ್ದು, ಉನ್ನತ ಮಟ್ಟದ ನಿಯೋಗವು ಅವರೊಂದಿಗೆ ಆಗಮಿಸಲಿದೆ. ಇದೇ ವೇಳೆ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಧ್ಯಕ್ಷ ಟ್ರಂಪ್, ಇರಾನ್ ಆಡಳಿತವು ತನ್ನ ನಡವಳಿಕೆಯನ್ನು ತಿದ್ದಿಕೊಳ್ಳದಿದ್ದರೆ ಶೀಘ್ರದಲ್ಲೇ ಭಾರೀ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದಿದ್ದಾರೆ. ಅಲ್ಲದೆ ಈ ಯುದ್ಧಕ್ಕೆ ಸಂಬಂಧಿಸಿದಂತೆ ಇರಾನ್ನನ್ನು ಸಂಪೂರ್ಣವಾಗಿ ನಾಶಪಡಿಸುವುದು, ಆರ್ಥಿಕವಾಗಿ ಕ್ಷೀಣಿಸುವಂತೆ ಮಾಡುವುದು ಅಥವಾ ಒಪ್ಪಂದಕ್ಕೆ ಬರುವುದು ಎಂಬ 3 ಸಾಧ್ಯತೆಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ನಡೆಯುತ್ತಿರುವ ಯುದ್ಧವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಮರು ಮಾತುಕತೆ ಆರಂಭಿಸಲು ಇರಾನ್ ಕತಾರ್ ದೇಶದ ಮಧ್ಯಸ್ಥಿಕೆ ಮೂಲಕ ಅಮೆರಿಕಕ್ಕೆ 7 ಪ್ರಮುಖ ಷರತ್ತುಗಳನ್ನು ತಲುಪಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು, ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟ್ರೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ, ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು, ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. March 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು, ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾದಕ ದ್ರವ್ಯ ಮುಕ್ತ ಭಾರತದ ಕರೆಯಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE ನಿನ್ನೆ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಎಂಬ ವಿಷಯದಡಿ ವಿಶಿಷ್ಟ ಸಂವಾದಾತ್ಮಕ ಕಾರ್ಯಕ್ರಮ ಟಾಕಥಾನ್ ಆಯೋಜಿಸಿತ್ತು. ಸುಮಾರು 45 ನಿಮಿಷಗಳ ಕಾಲ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಜ್ಞರು, ಶಿಕ್ಷಣ ತಜ್ಞರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ದ್ರವ್ಯ ವ್ಯಸನ, ಅದರ ತಡೆಗಟ್ಟುವಿಕೆ ಮತ್ತು ಆರೋಗ್ಯಕರ ಹಾಗೂ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಹತ್ವದ ಕುರಿತು ಚರ್ಚಿಸಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ವಿದ್ಯಾರ್ಥಿಗಳನ್ನು ನೇರವಾಗಿ ತಲುಪುವ ಉದ್ದೇಶದಿಂದ ಈ ಉಪಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಸಿಬಿಎಸ್ಇ ಆಹ್ವಾನಿಸಿದ್ದ ಪ್ರಶ್ನೋತ್ತರ ಅವಧಿಯಲ್ಲಿ ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯ

ಸ್ನೇಹಿತರ ಒತ್ತಡ ಹಾಗೂ ಮಾದಕ ದ್ರವ್ಯ ಮುಕ್ತಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಹಲವು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆದರು. ಸಮರ್ಕಂಡ್ನಲ್ಲಿ ನಡೆಯುತ್ತಿರುವ 46ನೇ ಚೆಸ್ ಒಲಿಂಪಿಯಾಡ್ನ 5ನೇ ಸುತ್ತಿನಲ್ಲಿ ಭಾರತದ ಆಟಗಾರರಾದ ಆರ್ ಪ್ರಜ್ಞಾನಂದ ಹಾಗೂ ಡಿ ಗುಕೇಶ್ ಅವರು ನೆದರ್ಲ್ಯಾಂಡ್ಸ್ನ ಪ್ರಮುಖ ಆಟಗಾರರಾದ ಅನಿಶ್ ಗಿರಿ ಮತ್ತು ಎರ್ವಿನ್ ಅಲ್ ಅಮಿ ವಿರುದ್ಧ ಅದ್ಭುತ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಭಾರತವು ನೆದರ್ಲ್ಯಾಂಡ್ಸ್ ವಿರುದ್ಧ 3-1 ಅಂತರದ ನಿರ್ಣಾಯಕ ಜಯ ದಾಖಲಿಸಿದೆ. ಆದರೆ ಮಹಿಳೆಯರ ವಿಭಾಗದಲ್ಲಿ ಭಾರತೀಯ ತಂಡವು ಪೋಲೆಂಡ್ ವಿರುದ್ಧ 1.5-2.5 ಅಂತರದಿಂದ ಸೋಲನುಭವಿಸಿ ಆಘಾತ ಎದುರಿಸಿದೆ. ಭಾರತದ ಆರ್ ವೈಶಾಲಿ ಅವರು ಪೋಲೆಂಡ್ನ ಆಟಗಾರ್ತಿ ವಿರುದ್ಧ ಪರಾಭವಗೊಂಡರೆ ವಂತಿಕಾ ಅಗರ್ವಾಲ್, ದಿವ್ಯಾ ದೇಶ್ಮುಖ್ ಹಾಗೂ ಕೊನೇರು ಹಂಪಿ ತಮ್ಮ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡರು. ಇನ್ನೊಂದೆಡೆ ಉಜ್ಬೇಕಿಸ್ತಾನ್ ತಂಡವು 8ನೇ ಶ್ರೇಯಾಂಕಿತ ಹಂಗೇರಿ ವಿರುದ್ಧ 4-0 ಅಂತರದ ಭರ್ಜಿ ಜಯ ಸಾಧಿಸಿತು. ಈ ಜಯದೊಂದಿಗೆ ಉಜ್ಬೇಕಿಸ್ತಾನ್, ಜರ್ಮನಿ ಹಾಗೂ ಭಾರತ ತಂಡಗಳು ತಲಾ 10 ಪಾಯಿಂಟ್ಗಳೊಂದಿಗೆ ಅಗ್ರಸ್ಥಾನವನ್ನು ಹಂಚಿಕೊಂಡಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನಗಳ ಗುಜರಾತ್ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಅಯೋಧ್ಯೆ ರಾಮಮಂದಿರದ ಸಿಇಒ ಆಗಿ ಇಂದು ಅಧಿಕಾರ ಸ್ವೀಕರಿಸಲಿರುವ ನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರಾ. ಇರಾನ್ ಸಮರ ಹಾಗೂ ಪ್ರಾದೇಶಿಕ ಉದ್ವಿಗ್ನತೆ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರ ಎಚ್ಚರಿಕೆ. ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವ ಅಭಿಯಾನ, ಸಿಬಿಎಸ್ಇಯಿಂದ ವಿಶಿಷ್ಟ ತಾಕಥಾನ್ ಆಯೋಜನೆ. ಸಮರ್ಕಂಡ್ ಚೆಸ್ ಒಲಿಂಪಿಯಾಡ್, ಭಾರತದ ಮುಕ್ತ ವಿಭಾಗಕ್ಕೆ ಗೆಲುವು, ಮಹಿಳಾ ತಂಡಕ್ಕೆ ಆಘಾತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಭಾವಸ್ಪಂದನ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ. ಇವತ್ತು ಅಂತಾರಾಷ್ಟ್ರೀಯ ಶಾಂತಿ ದಿವಸ. ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತಂದರೆ ಈ ದಿನದ ಪ್ರಮುಖ ಆಚರಣೆಯ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ನ್ಯೂಯಾರ್ಕ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಶಾಂತಿ ಗಂಟೆ ಅಂದರೆ ಪೀಸ್ ಬೆಲ್ಲನ್ನು ಬಾರಿಸಲಾಗುತ್ತೆ. ಈ ಗಂಟೆಯ ವಿಶೇಷ ಏನಪ್ಪಾ ಅಂತಂದರೆ ಈ ಗಂಟೆಯನ್ನು ಜಪಾನ್ ದೇಶ ಎಲ್ಲ ಖಂಡಗಳ ಮಕ್ಕಳಿಂದ ಸಂಗ್ರಹಿಸಿದಂತಹ ನಾಣ್ಯಗಳಿಂದ ಕರಗಿಸಿ ಉಡುಗೊರೆಯಾಗಿ ನೀಡಿರುವಂತಹದ್ದು. ಗಂಟೆಯ ಮೇಲೆ ವಿಶ್ವದಲ್ಲಿ ಶಾಂತಿ ಶಾಶ್ವತವಾಗಿ ನೆಲೆಸಲಿ ಅಂತ ಬರೆಯಲಾಗಿದೆ. ಪ್ರತಿ ವರ್ಷ ಕಾರ್ಯಕ್ರಮದ ಆರಂಭದಲ್ಲಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯವರು ಈ ಗಂಟೆಯನ್ನು ಬಾರಿಸಿ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರ್ತಾರೆ. ಸ್ನೇಹಿತರೆ, ಇದರ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ಅಂತಾರಾಷ್ಟ್ರೀಯ ಶಾಂತಿ ದಿವಸದ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಇದೀಗ ಸದ್ಯಕ್ಕೆ ಒಂದೆರಡು ಬಂದೆ ಅನ್ನುವಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು. ಸುಚೇತನ್ ಆರ್, ಗೀತಾ ಬಿ ಆರ್ ಮತ್ತು ರೋಹಿಣಿ ಮೋಹನ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ರಚನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ.

ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 21ನೇ ತಾರೀಕು, ಅಂತಾರಾಷ್ಟ್ರೀಯ ಶಾಂತಿ ದಿವಸ. ಶಾಂತಿ ಅಂತಂದರೆ ಕೇವಲ ಗಡಿಗಳಲ್ಲಿ ಯುದ್ಧ ನಿಲ್ಲಿಸೋದಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಾಮರಸ್ಯದಿಂದ ಬಾಳುವುದು ಸಹ ಆಗಿರುತ್ತೆ. ದ್ವೇಷ ಅಸೂಯೆ ಬಿಟ್ಟು ಪ್ರೀತಿಯಿಂದ ಬದುಕುವಂತಹದ್ದು. ಜಗತ್ತಿನ ಶಾಂತಿ ನಮ್ಮ ಮನೆಯಿಂದ, ನಮ್ಮ ಮನಸ್ಸಿನಿಂದ ಆರಂಭ ಆಗಲಿ. ಈ ದಿನ ನಾವೆಲ್ಲರೂ ಸಹ ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಪ್ರತಿಜ್ಞೆ ಮಾಡೋಣ. ಶಾಂತಿಯುತ ದಿನ ನಿಮ್ಮದಾಗಲಿ ಅಂತ ಆಶಿಸ್ತಾ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. 7:56 ಮತ್ತೆ ಸಿಗ್ತೀನಿ. ನಿಮ್ಮ ರೇನ್ಬೋಗಳಿಯ ಸಚಿನ್ ವನವಾಸಿ, 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ಹಾಡಲಿ ಕೋಗಿಲೆ ಅಭಿಮಾನದಲ್ಲಿ ಅನ್ನುವಂತಹ ಈ ಒಂದು ಗೀತೆ, ಯಶವಂತ್ ಹಳಿಬಂಡಿ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಡಾಕ್ಟರ್ ಕೆ ವಿ ಶ್ರೀನಿವಾಸ ಮೂರ್ತಿ ಅವರ ಸಾಹಿತ್ಯ ರಚನೆಯಲ್ಲಿ, ಬಿ ವಿ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. 8:32 ಆಗ್ತಾ ಇದೆ. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಮಾಹಿತಿ, ಮನರಂಜನೆ, ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈಗ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಅವರು ಧ್ವನಿಯಾಗಿರುವಂತಹ ಗಜ್ಜ ಚಲನಚಿತ್ರದ ಈ ಒಂದು ಹಾಡು. ಶ್ರೇಯಾ ಘೋಷಾಲ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
2: ಹೇ ಬಾಯಿ ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ.
3: ಹೌದೇನಪ್ಪ.

ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತೆ. ಸೇಲ್ಸ್ನಲ್ಲಿ ಅನುಭವ ಮತ್ತು ಆಸಕ್ತಿ ಹೊಂದಿರುವಂತಹ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ ಪ್ರಸಾರ ಭಾರತಿ .org.in ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಸ್, ಇದೀಗ ಮುಡಿ ಬರ್ತಾ ಇದೆ ಸ್ನೇಹಿತರೆ. ಮುಂದಿನ ಗೀತೆ ಕುನಾಲ್ ಗಾಂಜಾವಾಲಾ ಅವರು ಧ್ವನಿಯಾಗಿರುವಂತಹ ಆಕಾಶ ಇಷ್ಟ ಯಾಕಿದೆಯೋ ಅನ್ನುವಂತಹ ಗೀತೆ ಫ್ರಮ್ ಗಾಳಿಪಟ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಇದು ಹಲೋ ಕರ್ನಾಟಕ. ಸ್ನೇಹಿತರೆ, ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಹೊನ್ನೂರ ಅಲಿ ಶುಭವತರಲಿ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು ತಮಗೆ. ಇನ್ನು ಬೋಪ ವೆಂಕಟೇಶ್ ಅವರು ಬೋಧನ ಹೊಸಳ್ಳಿಯಿಂದ, ಶಿವಗಂಗಾ ಅವರು ಹೆಬ್ಬಾಳಿಂದ, ಅರುಣಾ ಮೈತ್ರಿ ಜೇಸಿನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಿವ, ಪ್ರೇಮ್, ಕಪಿಲ್, ಶಿವಾಂಶ್, ಸಂಗೀತ್, ಲಿಪಿ ಮತ್ತು ದೀಪಾಲಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜಾರ್ಖಂಡ್ನಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾರೆ. ಇನ್ನು ಪ್ರೀತಿ, ಆಕಾಶವಾಣಿಗೆ ಶುಭೋದಯ ಅಂತ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಳ್ಳೆಯ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ, ಧನ್ಯವಾದಗಳು ಅಂತ ಸಾಯಿ ರವಿ ಅವರು. ಇನ್ನು ಜಯಣ್ಣ ಶಿಶುವಾಳ್ ಅರಸೀಕೆರೆ ತಾಲೂಕಿನಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು ಸುಪ್ರಭಾತ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಗುಡ್ ಮಾರ್ನಿಂಗ್. ಸುಜಾತ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿಕ್, ವಿಮರ್ಶ, ರಾಜಾಜಿನಗರದಿಂದ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದರೆ, ಅಸ್ಸಾಂನಿಂದ ಹಿತೇಂದ್ರ ದಾಸ್ ಅವರು, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆಯಿಂದ, ಹರೀಶ್ ಅವರು ಮಲ್ಲೇಶ್ವರ ಇಂದ ಗುಡ್ ಮಾರ್ನಿಂಗ್ ಅಂತ. ಕಬಾಡಿ ವಿನುತಾ ರವಿ, ಕಿಶನ್, ಹರ್ಷ ಮಾಗಡಿ ರೋಡಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವತ್ತು ಅಣ್ಣ ಅವರ ಹಾಡುಗಳನ್ನು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಕೇಳಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಲೋ ಕರ್ನಾಟಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂತ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ, ಮತ್ತೆ ಸಿಗ್ತೀನಿ 9 ಗಂಟೆಗೆ ಸರಿಯಾಗಿ. ಸಖತ್ ಸಾಂಗ್ಸು, ನಿಮ್ಮದೇ ಆದಂತಹ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಗೀತೆಗಳನ್ನು ನೀವು ಕೇಳಬಹುದು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಲ್ಲ, ಮೆಸೇಜ್ ಮಾಡಿ, ಬೇಗ ಬೇಗ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ವಿಜಯ್ ಆಂಟೋನಿ ಅವರು ಧ್ವನಿಯಾಗಿರುವಂತಹ ಬುದ್ಧಿವಂತ ಚಲನಚಿತ್ರದ ಚಿತ್ರಾನ್ನ ನಿಮ್ಮಲ್ಲಿ ಇವತ್ತು ತಿಂಡಿ ಚಿತ್ರಾನ್ನನ ನೆನೆಸ್ಕೊಂಡು ಹಾಡು ಕೇಳಿಕೊಂಡು ತಿನ್ನಿ. ಹಾಗಾದರೆ ಸಂಗೀತ ರಾಜೇಶ್ವರನ್ ಅವರು ಸಹ ಈ ಒಂದು ಹಾಡಿಗೆ ಧ್ವನಿಗೂಡಿಸಿದ್ದಾರೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಏನ್ ಮಾಡ್ಲಿ
1: ಏನ್ ಮಾಡ್ಲಿ
2: ಏನ್ ಮಾಡ್ಲಿ
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ
1: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ
3: ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 8:55. ಇದೀಗ ಮೂಡಿ ಬರಲಿದೆ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯ ವತಿಯಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ.
3: ಕೇಳುಗರೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರತಿ ವರ್ಷ ಸೆಪ್ಟೆಂಬರ್ 23 ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೇವೆ. ಈ ಬಾರಿ ನಾವು 11 ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನ ಇದೇ 23 ಬುಧವಾರದಂದು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನಾಚರಣೆಯ ಉದ್ದೇಶ ಆಯುರ್ವೇದವನ್ನ ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ಪ್ರಚುರಪಡಿಸೋದಾಗಿದೆ. ಆಯುರ್ವೇದ ಕೇವಲ ಒಂದು ಚಿಕಿತ್ಸಾ ಪದ್ಧತಿಯಲ್ಲ, ಇದೊಂದು ಜೀವನ ಪದ್ಧತಿ. ಸುಮಾರು 5,000 ವರ್ಷದಿಂದಲೂ ಮನುಕುಲಕ್ಕೆ ಸುರಕ್ಷಿತ ಆರೋಗ್ಯವನ್ನು ನೀಡುತ್ತಿರುವಂತಹ ಈ ವೈದ್ಯ ಪದ್ಧತಿ ನಿಜಕ್ಕೂ ಟೈಮ್ ಟೆಸ್ಟೆಡ್ ಮೆಡಿಕಲ್ ಸೈನ್ಸ್ ಆಗಿದೆ. ಆಯುರ್ವೇದದಲ್ಲಿ ಒಂದು ಮಾತಿದೆ, ಪ್ರಕೃತಿ ಸ್ಥಾಪನ ಮೇಯವ ಚಿಕಿತ್ಸೆ, ಅಂದರೆ ಕಾಯಿಲೆ ಗುಣಾದ ನಂತರ ಮನುಷ್ಯ ಮೊದಲನೇ ಸ್ಥಿತಿಗೆ ಮರಳುವಂತೆ ನೀಡುವ ಚಿಕಿತ್ಸೆಯೇ ಪರಿಪೂರ್ಣ ಚಿಕಿತ್ಸೆ. ಆಯುರ್ವೇದದಲ್ಲಿ ಕಾಯಿಲೆಗಳಿಗೆ ಕೇವಲ ಚಿಕಿತ್ಸೆ ಅಷ್ಟೇ ನೀಡದೆ ಅದಕ್ಕೆ ಪೂರಕವಾದ ಪಥ್ಯ, ಆಹಾರ, ಯೋಗಾಭ್ಯಾಸ, ಪ್ರಾಣಾಯಾಮ ಇತ್ಯಾದಿಗಳನ್ನು ತಿಳಿಸಿ ಒಂದು ಪರಿಪೂರ್ಣ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಆಯುರ್ವೇದ ಅಂದ್ರೆ ಕಷಾಯ, ಚೂರ್ಣ ತಯಾರಿಕೆ ಕಷ್ಟ ಅಂತ ಒಂದು ತಪ್ಪು ಕಲ್ಪನೆ ಜನಮಾನಸದಲ್ಲಿದೆ. ಆದ್ರೆ ಇತ್ತೀಚೆಗೆ ಸಂಶೋಧನೆಗಳನ್ನು ರೂಢಿಸಿಕೊಂಡು ಆಯುರ್ವೇದವೂ ಸಹ ಆಧುನಿಕ ವೈದ್ಯ ಪದ್ಧತಿಯಂತೆಯೇ ಸಿರಪ್, ಟ್ಯಾಬ್ಲೆಟ್, ಕ್ಯಾಪ್ಸೂಲ್, ಸ್ಪ್ರೇಗಳು, ನೇಸಲ್ ಡ್ರಾಪ್ಸ್ಗಳು, ಕಣ್ಣಿನ ಡ್ರಾಪ್ಗಳು ಇತ್ಯಾದಿ ಬಳಕೆದಾರ ಸ್ನೇಹಿಯಾಗಿಯೂ ಸಹ ಆಯುರ್ವೇದ ಔಷಧಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇಂತಹ ಒಂದು ಪರಿಪೂರ್ಣ ವೈದ್ಯಕೀಯ ಪದ್ಧತಿಯನ್ನು ಜನಕ್ಕೆ ತಲುಪಿಸುವುದು ಈ ಆಯುರ್ವೇದ ದಿನಾಚರಣೆಯ ಮುಖ್ಯ ಉದ್ದೇಶ. ಪ್ರತಿ ಆಯುರ್ವೇದ ದಿನಾಚರಣೆಯನ್ನ ಒಂದು ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗುತ್ತೆ. ಈ ಬಾರಿಯ ಧ್ಯೇಯ ವಾಕ್ಯ ಆರೋಗ್ಯಕರ ನಾಳೆಗಳಿಗಾಗಿ ಆಯುರ್ವೇದ. ಅಂದ್ರೆ ಆರೋಗ್ಯ ಅನ್ನೋದು ಒಂದು ದಿನದಲ್ಲಿ ದಿಢೀರನೆ ಪಡೆಯಕ್ಕಾಗಲ್ಲ. ಇಂದಿನಿಂದ ನಾವು ಉತ್ತಮ ಆಹಾರ, ವಿಹಾರ, ಜೀವನ ಶೈಲಿಗಳನ್ನು ರೂಢಿಸಿಕೊಂಡ್ರೆ ನಮ್ಮ ನಾಳೆಗಳ ಆರೋಗ್ಯ ಸುಧಾರಣೆ ಆಗುತ್ತೆ. ಉದಾಹರಣೆಗೆ, ಇತ್ತೀಚೆಗೆ ಸಮಾಜದಲ್ಲಿ ಚಿಕ್ಕ ಮಕ್ಕಳಲ್ಲೇ ಬೊಜ್ಜು, ಯುವಕರಲ್ಲೇ ಹೃದಯ ಸ್ತಂಭನ, ಕಡಿಮೆ ವಯಸ್ಸಲ್ಲೇ ಬಿಪಿ, ಶುಗರ್, ಕೀಲು ನೋವು ಇವೆಲ್ಲ ಕಾಣಿಸ್ಕೊಳ್ಳತೊಡಗಿದೆ. ಇದಕ್ಕೆ ಮುಖ್ಯ ಕಾರಣ ಎಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮಲ್ಲಿ ಬದಲಾದ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ. ಆದ ಕಾರಣ ನಾವು ಇಂದಿನಿಂದ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ನಮ್ಮ ಮುಂದಿನ ನಾಳೆಗಳು ಆರೋಗ್ಯಕರವಾಗಿರಲು ಸಾಧ್ಯ. ಈ ಬಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಆಯುರ್ವೇದವನ್ನು ವೈಜ್ಞಾನಿಕವಾಗಿ ಜನರ ಮುಂದೆ ಹಾಗೂ ಪ್ರಪಂಚದ ಮುಂದೆ ನಿರೂಪಿಸಲು ವಿವಿಧ ವಿನೂತನ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಆಯುರ್ವೇದ ವೈದ್ಯಕೀಯ ಪದ್ಧತಿಯು ಜಾನಪದ ವೈದ್ಯ ಪದ್ಧತಿ ಅಥವಾ ನಾಟಿ ವೈದ್ಯಕ್ಕಿಂತ ಭಿನ್ನ, ಸಂಪೂರ್ಣ ವಿಭಿನ್ನ. ಏಕೆಂದ್ರೆ ಆಯುರ್ವೇದ ಸಂಪೂರ್ಣ ವೈಜ್ಞಾನಿಕ ಸಿದ್ಧಾಂತಗಳ ತಳಹದಿ ಮೇಲೆ ಕರ್ತವ್ಯ ನಿರ್ವಹಿಸುತ್ತೆ. ಪ್ರತಿಯೊಂದು ಔಷಧಿಗಳು, ಗಿಡಮೂಲಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇತ್ಯಾದಿಗಳನ್ನ ವೈಜ್ಞಾನಿಕವಾಗಿ ಇವತ್ತು ಸಂಶೋಧನೆಗಳಿಂದ ವಿವರಿಸಲಾಗ್ತಾ ಇದೆ. ಆಯುರ್ವೇದ ಎಂದರೆ ಕೇವಲ ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆ ಅಲ್ಲ, ಎಲ್ಲಾ ತರದ ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಚಿಕಿತ್ಸೆ ಲಭ್ಯ ಇದೆ. ಆರಂಭಿಕ ಹಂತದಲ್ಲೇ ನೀವು ಆಯುಷ್ ವೈದ್ಯರನ್ನು ಸಂಪರ್ಕಿಸಿದಲ್ಲಿ ಕಾಯಿಲೆಯನ್ನು ತ್ವರಿತವಾಗಿ ಸಂಪೂರ್ಣವಾಗಿ ಗುಣಪಡಿಸಬಹುದು. ವಿಶೇಷವಾಗಿ ಮಕ್ಕಳಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ರೂಢಿಸಿಕೊಳ್ಳುವುದರಿಂದ ಅವರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೂ ಅವರ ಮುಂದಿನ ದಿನಗಳು ಸಹ ಆರೋಗ್ಯಕರವಾಗಿರುತ್ತೆ. ಈ ಮೊದಲು ಧನ್ವಂತರಿ ಜಯಂತಿಯನ್ನ ಆಯುರ್ವೇದ ದಿನಾಚರಣೆ ಅಂತ ದೇಶಾದ್ಯಂತ ಆಚರಿಸಲಾಗ್ತಿತ್ತು. ಧನ್ವಂತರಿಯನ್ನು ಆಯುರ್ವೇದದ ಅಧಿದೇವತೆ ಅಂತ ಪೂಜಿಸಲಾಗುತ್ತೆ. ಕ್ಷೀರಸಾಗರದ ಮಥನದ ಸಮಯದಲ್ಲಿ ವಿವಿಧ ಅನರ್ಘ್ಯ ವಸ್ತುಗಳು ಉಗಮವಾದವು ಅಂತ ಪೌರಾಣಿಕ ಕಥೆ ಹೇಳುತ್ತೆ. ಹಾಗೆ ಕ್ಷೀರಸಾಗರದ ಮಥನದ ಸಮಯದಲ್ಲಿ ದೇವ ಧನ್ವಂತರಿಯೂ ಸಹ ಮಾನವನ ಶಾರೀರಿಕ ಹಾಗೂ ಮಾನಸಿಕ ರೋಗಗಳನ್ನು ದೂರ ಮಾಡುವಂತಹ ಅಮೃತ ಕಳಶವನ್ನ ಕೈಯಲ್ಲಿ ಹಿಡ್ಕೊಂಡು ಉದ್ಭವವಾದ್ರು ಅಂತ ಒಂದು ಪ್ರತೀತಿ ಇದೆ. ಆದ ಕಾರಣ ಅವರು ಉದ್ಭವಿಸಿದ ಈ ದಿನವನ್ನೇ ಆಯುರ್ವೇದ ದಿನಾಚರಣೆ ಅಥವಾ ಧನ್ವಂತರಿ ಜಯಂತಿ ಅಂತ ಆಚರಿಸಲಾಗ್ತಿತ್ತು. ಹಿಂದೂ ಪಂಚಾಂಗದ ಪ್ರಕಾರ ಈ ಧನ್ವಂತರಿ ಜಯಂತಿ ಅಕ್ಟೋಬರ್ 15 ನವೆಂಬರ್ 12 ಒಳಗಾಗಿ ಯಾವುದಾದ್ರು ಒಂದಿನ ಬರ್ತಾ ಇತ್ತು. ಪ್ರತಿ ವರ್ಷ ಅದಕ್ಕೆ ಸರಿಯಾಗಿ ಬೇರೆ ಬೇರೆ ದಿನಾಂಕಗಳನ್ನು ಆಚರಿಸಲಾಗ್ತಾ ಇತ್ತು. ಆದ್ರೆ ದೇಶಾದ್ಯಂತ ಏಕರೂಪವಾಗಿ ಆಚರಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 23 ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂತ ನಿಗದಿಪಡಿಸಿ 2025 ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಈ ದಿನ ಅಂದ್ರೆ ಸೆಪ್ಟೆಂಬರ್ 23 ಆಟಮನ್ ಈಕ್ವಿನಾಕ್ಸ್ ಅಂತ ಕರೆಯಲಾಗುತ್ತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಎಫ್ಎಂ ರೇನ್ಬೋ,
3: ಮ್ಯೂಸಿಕಲ್ ಯೂಸ್, ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋ ನ ಕೇಳ್ತಾ ಇದ್ರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:02. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನ ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ನೀವು ಕೇಳಬಹುದು. ಅದಕ್ಕೋಸ್ಕರ ಸಂದೇಶವನ್ನ ಕಳಿಸ್ಕೊಡ್ಬೇಕಾಗುತ್ತೆ 9480901013 9480901013. ಈ ನಂಬರ್ಗೆ ನಿಮ್ಮ ವಾಟ್ಸ್ಆಪ್ ಸಂದೇಶ ಬರಲಿ, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ಕೇಳಿ. ನಾನು ಸಹ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಸಂದೇಶಗಳಿಗೋಸ್ಕರ. ಈಗ ಆಲ್ರೆಡಿ ತುಂಬಾ ಮೆಸೇಜ್ಗಳು ಬಂದಿದೆ. ಆ ಮೆಸೇಜ್ಗಳಲ್ಲಿ ಯಾವ್ದಾದ್ರು ಒಂದು ರೆಡಿ ಮಾಡಿಟ್ಟಿದ್ದೀನಿ, ನಿಮ್ಮದೇ ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ, ಬಿಂದಾಸ್ ಆಗಿರಬೇಕು ಅಲ್ವಾ? ನೋ ಬಿಪಿ ಬಿ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ಬಿಂದಾಸ್ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ನಾನ್ ಬಿಂದಾಸ್ ಮಗ.
1: ಎಸ್, ಬಿಂದಾಸ್ ಆಗಿರ್ಬೇಕು, ಯಾವ್ದೇ ಚಿಂತೆ ಇಲ್ದೇನೆ ಆರಾಮಾಗಿ ಕಾರ್ಯಕ್ರಮವನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸದ್ಯಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ ನಾಗೇಂದ್ರ ಈಚಲಬೀಡು, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನ್ನಿ ಅವರು, ನಾಗರತ್ನ ಅವರು ರಾಜಾಜಿನಗರದಿಂದ, ಬೋಪ ವೆಂಕಟೇಶ್ ಅವರು ಬೋಧನ ಹೊಸರಳ್ಳಿಯಿಂದ, ಸಿಂಧನೂರು ಸುರೇಶ್ ಬಳ್ಳೊಟಗಿ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಸತೀಶ್ ಎನ್ ಎಚ್ ನಗರಕೆರೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ, ಜೊತೆಗೆ ಆರ್ ಎಚ್ ಎಸ್ ಬಡಾವಣೆ ಅನ್ಪೂರ್ಣೇಶ್ವರಿ ನಗರದಿಂದ ಸುಮಿತ್ರಾ ಕೆಂಪರಾಜು ಅವರು, ಶುಭೋದಯ ಅಂತ ಎಚ್ ವಿ ಯೋಗ ನರಸಿಂಹನ್ ಗಾಯತ್ರಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ, ನಿರೂಪಕರಿಗೆ ಧನ್ಯವಾದಗಳು ಅಂತ ಹಿಂಗಣಿಯಿಂದ ಚಿದಾನಂದ ಪತ್ತಾರ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಜಿ ಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕಿನಿಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಅಣ್ಣಿಗೆರೆಯಿಂದ ಹೊಸಬೆಳಕು ಚಲನಚಿತ್ರದ ಹಾಡಿಗೋಸ್ಕರ ಗಜಲಕ್ಷ್ಮಿ ಶ್ರೀನಿವಾಸ ಶಿಡ್ಲಿಘಟ್ಟ ಇಂದ ನಮಸ್ಕಾರ ಸರ್, ಹೇಗಿದ್ದೀರಿ ಅಂತ ಹೇಳ್ತಿದ್ರೆ ನಾವು ತುಂಬ ಚೆನ್ನಾಗಿದ್ದೀವಿ, ನೀವೇಗಿದ್ದೀರಿ? ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ, ಅನಂತನಾಗವರ ಯಾವುದಾದ್ರೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಪ್ರಸಾರವಾಗುತ್ತೆ. ವೆಯ್ಟ್ ಮಾಡ್ತಾ ಇರಿ ನಿಮ್ಮ ಹಾಡುಗಳಿಗೋಸ್ಕರ, ಜೊತೆಗೆ ಸಂದೇಶವನ್ನು ಸಹ ಕಳಿಸ್ತಾ ಇರಿ. 9480909013 9480 1013 ಈ ನಂಬರ್ಗೆ. ಈಗ ಸದ್ಯಕ್ಕೆ ಯಜಮಾನ ಚಲನಚಿತ್ರದ ಒಂದು ಮುಂಜಾನೆ ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಸಂಗಡಿಗರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನ ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಸಖತ್ ಸಾಂಗ್ಸ್ ಕಾರ್ಯಕ್ರಮ. ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಸ್ತೆ ಸರ್, ನಮಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ಎಸ್ ಬಡಾವಣೆ, ಹೊಸದುರ್ಗ ಇಂದ ಮುಕುಂದ, ರೂಪ, ರಮೇಶ್ ಮಠ, ಕೋರ್ಮಂಗ್ಲ ಇಂದ ನಾಗಪೂಜಾ ಚಲನಚಿತ್ರದ ಹಾಡಿಗೋಸ್ಕರ, ಅಮರಾವತಿ ಹರಿಕುಮಾರ್, ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಡಾಕ್ಟರ್ ಅನಿಲ್, ಗ್ರಾಮ ಪುರೋಹಿತ್ ಮತ್ತು ನಾಗರಾಜ್, ಬಿಟಿಎಂ ಲೇಔಟಿಂದ ನಾಗೇಂದ್ರ, ತಾವರೆಕೆರೆಯಿಂದ ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಪದ್ಮಶ್ರೀಧರ್, ಪನ್ನಗಾಟಿ ಅನಂತಕುಮಾರ್ ಅವರು, ಪುಟ್ಟರಾಜು ಎಂಪಿ, ಎಂಜಿ ದಿಬ್ಬ, ಹೊಸದುರ್ಗ ತಾಲೂಕಿನಿಂದ ಡಾಕ್ಟರ್ ಅನಂತಕುಮಾರ್, ಅರಸು, ಕಡಬ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಿಂದ ನಮಸ್ಕಾರ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಪದ್ಮಾವತಿ ಅವರು ಹುಬ್ಬಳ್ಳಿಯಿಂದ, ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೆಟ್ಟಕೆರೆ ಗುಬ್ಬಿ ತಾಲೂಕು ತುಮಕೂರಿನಿಂದ ಮನು ಮತ್ತು ಮಹೇಶ್ ಅವರು, ಗಾನಸುಮ್ಮ ಪಟ್ಟಸೊಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಚಂದಾಪುರದಿಂದ ಜಯಲಕ್ಷ್ಮಿ, ನಾಗೇಶ್ ಕುಮಾರ್ ಅವರು, ಗುಡ್ ಮಾರ್ನಿಂಗ್ ಅಂತ ಪ್ರಶಾಂತ್, ರಶ್ಮಿ ಅವರು ಮಾರತ್ಹಳ್ಳಿ ಬೆಂಗಳೂರಿನಿಂದ ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ರಾಯರು ಬಂದರು ಮಾವನ ಮನೆಗೆ ಚಲನಚಿತ್ರದ ಅಡವಿದೇವಿಯ ಕಾಡು ಜನಗಳ ಈ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಾಗಿದ್ದಾರೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜ್ ಕೋಟಿ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:30. ಇದೀಗ ಏಷ್ಯನ್ ಗೇಮ್ಸ್ 2026 ಅಪ್ಡೇಟ್, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಬಾಳಪಂಜರ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರ ಧ್ವನಿಯಾಗಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ ರಚನೆಯಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:40. ಇದೀಗ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸತೀಶ್ ಎನ್ ಎಚ್ ನಗರಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ ಯಶು, ಲಾವಣ್ಯ, ಮಡಬಲು, ಜೊತೆಗೆ ರೂಪಾ ಬಸವರಾಜ್ ಅವರು, ನಂಬರ್ ಎಂಡಿಂಗ್ ವಿತ್ 548, ಇವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ರೆ. ನಾಗರತ್ನ ಅವರು ರಾಜಾಜಿನಗರದಿಂದ, ಮಂಡ್ಯದಿಂದ ಸಂದೇಶವನ್ನು ಕಳಿಸ್ತಾ ಇರುವಂತಹವರು ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ, ಇನ್ನು ಅನುಷಾ ಅವರು ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಲೋಹಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಕರ್ಮಡಿ ಅವರು, ಹರಿ ಅವರು ಮಂತ್ರಾಲಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ, ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್, ಮುಳಬಾಗಿಲು, ಮುತ್ಯಾಲಪೇಟೆ ಇಂದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ತಮಗೆ. ಆಶಾ ಕುಮಾರ್ ಆಲೂರಿನಿಂದ, ಸಾಂಗ್ಲಿ ಜಿಲ್ಲೆ ಜತ್ತಾಯಿಂದ,

ಅಲ್ತಾ ಫುಜರೆ, ಸೈಫುಲ್ಲಾ, ಸಬಾಹತ್, ಕಿರತ್ ಹುಜರೆ, ರೆಹನ್ ಶೇಖ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ಸಿಪಾಯಿ ಚಿತ್ರದ ಹಾಡಿಗೋಸ್ಕರ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ಸುಮಿತ್ರಾ ಕೆಂಪರಾಜು ಆರ್ ಎಚ್ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಇಂದ, ಯತೀಂದ್ರ ಮತ್ತು ಫ್ರೆಂಡ್ಸ್ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಮಹಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಜ್ ರುಬಿನಾ, ಶಬೀರಾ, ಸೂಫಿಯಾ, ಜುನಾಯದ್, ಅಂಜುಮಾ, ಹುಮೈರಾ, ರಫಾತಾ ಮತ್ತು ಮರಿಯಾ ಅವರು, ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದರೆ 9480901013 9490101013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸದ್ಯಕ್ಕೆ ಮಾಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಅರುಣ ರಾಗ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ರಚನೆಯಲ್ಲಿ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ.

ಚಿತ್ರ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಗುರುಕಿರಣ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿತ್ತು ಈ ಗೀತೆ. ಎಸ್ ಈಗ ಸದ್ಯಕ್ಕೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದ್ರೆ, ಗಾನಸುಮ ಪಟ್ಟಸೊಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನಂತರಾಜು ಗೊರಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಗುಡ್ ಮಾರ್ನಿಂಗ್ ಅಂತ. ಕಬಾಡಿ ವಿನುತಾ ರವಿ ರವಿ ಕಿಶನ್ ಹರ್ಷ ಮಾಗಡಿ ರೋಡಿಂದ ಶುಭೋದಯ ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ. ಚಂದ್ರಮತಿ ಪ್ರಕಾಶ ರಾಜಾಜಿನಗರ ಇಂದ, ಚಿರಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ನಾಗೇಶ್ ದೀಪ ಜಾರ್ವಿಕ್ ಮತ್ತು ಋತ್ವಿಕ ಕೆಸಗೋಡುಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಕೃಷ್ಣಬಾಯಿ ಸಿಂಧು ಪ್ರಿಯಾಂಕಾ ಪವನ ಪಲ್ಲವಿ ಅವರು, ಜೊತೆಗೆ ಲತಾ ಶಿವಶಂಕರ್ ಚಟ್ಟೇರ ಬಸವನ ಭಾಗೇವಾಡಿಯಿಂದ ವಸಂತಗೀತ ಚಲನಚಿತ್ರದ ಹಾಡಿಗೋಸ್ಕರ, ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತ ಸ್ನೇಹ ಸುಧಾಕರ ವಾಡಪ್ಪಗೋಳ್ ಅವರು, ಶಾಂತಾರಾಮ್ ಜೋಗುಪಾಳ್ಯ ಅಲ್ಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿರುವಂತಹವರು ಅಶೋಕ್ ಮುಳಬಾಗಿಲಿಂದ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇವತ್ತು ನಿಮ್ಮ ಹಾಡುಗಳು ಪ್ರಸಾರ ಆಗಿಲ್ಲ ಅಂದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯಾಕೆಂತಂದರೆ ಪ್ರತಿದಿನ ಕಾರ್ಯಕ್ರಮ ಇರುತ್ತೆ, ಸಖತ್ ಸಾಂಗ್ಸ್ಗಳನ್ನ ನೀವು ಸಹ ಕೇಳಬಹುದು ಸಂದೇಶವನ್ನು ಕಳಿಸೋದ್ರ ಮುಖಾಂತರ. ಹೇಳ್ತಾ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮ ಮುಗಿತಾ ಇದೆ. ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳ ಮುಖಾಂತರ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. 10 ಗಂಟೆಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಇದು ಸಿನಿಮಾ ಲೋಕದ ಬಣ್ಣ ಬಣ್ಣದ ಕಥೆಗಳನ್ನ ವಿಚಾರಗಳನ್ನ ಹೊತ್ತು ತಂದಿರುವಂತಹ ಕಾರ್ಯಕ್ರಮ ಸಿನಿ ಚಿಟ್ಟೈ. ಎಸ್, ಎಲ್ಲಾದರೂ ಇರು, ಎಂತಾದರೂ ಇರು, ಯಾವತ್ತಿಗೂ ಸಹ ಎಂದೆಂದಿಗೂ ನೀ ಕನ್ನಡವಾಗಿರೋ ಅನ್ನೋಂತಹ ಮಾತು ಎಷ್ಟು ಸತ್ಯವೋ, ನಮ್ಮ ಕನ್ನಡದೊಳಗಿರುವಂತಹ ಹತ್ತಾರು ಸೊಗಡುಗಳು ಕೂಡ ಅಷ್ಟೇ ಚೆಂದ. ಕೋಶ ಓದು ದೇಶ ಸುತ್ತು ಅಂತಾರಲ್ಲ, ಅಂದರೆ ಆದರೆ ನಮ್ಮ ಕರ್ನಾಟಕದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣ ಮಾಡಿದ್ರೆ ಪ್ರತಿ 50 ಕಿಲೋಮೀಟರ್ಗೆ ಭಾಷೆಯ ಲಯ, ಉಚ್ಚಾರಣೆ, ಪ್ರೀತಿ ಎಲ್ಲವೂ ಸಹ ಬದಲಾಗುತ್ತೆ. ಈ ವೈವಿಧ್ಯತೆಯನ್ನು ಬೆಳ್ಳಿ ಪರದೆಯ ಮೇಲೆ ತಂದು ಪ್ರತಿಯೊಂದು ಉಪಭಾಷೆಯ ಗತ್ತನ್ನು ಜನರಿಗೆ ತಲುಪಿಸಿದಂತಹ ಹೆಗ್ಗಳಿಕೆ ನಮ್ಮ ಕನ್ನಡ ಚಿತ್ರರಂಗಕ್ಕಿದೆ. ಇವತ್ತಿನ ಸಿನಿಚಿಟ್ಟೆಯಲ್ಲಿ ನಾವು ಸಂಭ್ರಮಿಸ್ತಾ ಇರುವಂತಹದ್ದು ಬೆಳ್ಳಿ ತೆರೆಯ ಮೇಲಿನ ಆ ಭಾಷಾ ವೈವಿಧ್ಯ ಮತ್ತು ಉಪಭಾಷೆಗಳ ಸೊಗಡನ್ನ. ಎಸ್, ಇದೀಗ ಕನ್ನಡದ ನಾದವನ್ನು ಸಾರುವಂತಹ ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆ ರೆಡಿಯಾಗಿದೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ. ನಿಮ್ ಕಡೆ ಸಾಂಬಾರ್ ಅಂದ್ರೆ ಮತ್ತೊಂದ್ ಕಡೆ ಏನಂತಾರೆ ಕೇಳಿ ಗೊತ್ತಾಗುತ್ತೆ. ತುಂಬಾ ಸೂಪರ್ ಹಿಟ್ ಆಗಿರುವಂತಹ ಈ ಒಂದು ಹಾಡು 1994 ಬಿಡುಗಡೆಯಾದಂತಹ ಸಾಮ್ರಾಟ್ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಾಲ್ಗುಡಿ ಶುಭ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಜಬರ್ದಸ್ತ್ ಸಂಗೀತ ಸಂಯೋಜನೆಯಲ್ಲಿ ಕೇಳ್ತಾ ಇದ್ರಿ ಅಣ್ಣ ತಂಗಿ ಚಲನಚಿತ್ರದ ಈ ಒಂದು ಹಾಡು. ಅನುರಾಧ ಶ್ರೀರಾಮ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಸ್ನೇಹಿತರೆ, 10:15 ಆಗ್ತಾ ಇದೆ. ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಉಪಭಾಷೆಗಳ ಸಂಭ್ರಮ ಅಂತಂದಾಗ ನಮಗೆ ಮೊದಲು ನೆನಪಾಗೋದು ಉತ್ತರ ಕರ್ನಾಟಕದ ಅಪ್ಪಟ ಜವಾರಿ ಕನ್ನಡ. ಆ ಭಾಷೆಯಲ್ಲಿ ಒಂದು ಗತ್ತಿದೆ, ಜಬರ್ದಸ್ತ್ ಇದೆ, ಜೊತೆಗೆ ಎದುರಿಗಿರೋರ್ನ ಬೆಲ್ಲದಂತಹ ಪ್ರೀತಿಯ ಮಾತಿನಿಂದ ಸೆಳೆಯುವಂತಹ ಶಕ್ತಿ ಇದೆ. ಹಿಂದೆ ಪೋಷಕ ಪಾತ್ರಗಳಿಗೆ ಅಥವಾ ಹಾಸ್ಯ ಸನ್ನಿವೇಶಗಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಶೈಲಿ ಇತ್ತೀಚಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಕಥೆಯಾಗಿ, ನಾಯಕನ ಅಸ್ಮಿತೆಯಾಗಿ ಬೆಳ್ಳಿತೆರೆಯ ಮೇಲೆ ಅಬ್ಬರಿಸ್ತಾ ಇದೆ. ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಭಾಗದ ಮಾತುಗಳು ಸಿನಿಮಾಗೆ ತಂದುಕೊಡುವಂತಹ ನೈಜತೆ ಖಂಡಿತವಾಗ್ಲೂ ಅಪ್ರತಿಮ ಅಂತಂದ್ರೆ ತಪ್ಪಾಗಲಾರದು. ಎಸ್, ಈ ಒಂದು ಉಪಭಾಷೆಗಳು, ಭಾಷಾ ಸೊಗಡಿನ ಬಗ್ಗೆ ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ. ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ, ಜೊತೆಗೆ ಅನುರಾಧ ಶ್ರೀರಾಮ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಸಂಭ್ರಮ ಚಲನಚಿತ್ರದ ಹಾಡು, ಹಂಸಲೇಖ ಅವರ ಸಾಹಿತ್ಯ ರಚನೆ ಇದೆ, ಅವರದ್ದೇ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:25. ರತ್ನನ್ ಪ್ರಪಂಚ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಪುನೀತ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ರು. ಶಿವು ಬೆರ್ಗಿ ಅವರ ಸಾಹಿತ್ಯ ರಚನೆಯಲ್ಲಿ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಇವತ್ತಿನ ಸಿನಿಚಿತ್ರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಭಾಷಾ ಸೊಗಡು, ಅದರಲ್ಲೂ ಸಹ ಉಪಭಾಷೆಗಳ ಸೊಗಡು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿಯಾಗಿ ಮೂಡಿ ಬಂದಿದೆ ಅನ್ನುವಂಥದ್ದು. ಉತ್ತರ ಕರ್ನಾಟಕದಿಂದ ಹಾಗೆ ಪಶ್ಚಿಮ ಘಟ್ಟಗಳ ಕಡೆಗೆ ಇಳಿದ್ರೆ ಸಿಗುವಂತಹದೇ ಮಲೆನಾಡು ಮತ್ತು ಕರಾವಳಿಯ ವಿಶಿಷ್ಟ ಕನ್ನಡ. ಮಲೆನಾಡಿನ ಆ ನಿಧಾನವಾದಂತಹ ಆಪ್ತವಾದಂತಹ ಮಾತುಗಳು, ಮುಂಗಾರಿನ ಮಿಂಚು ಸಿನಿಮಾ ನೋಡಿದ್ರ ಆ ಒಂದು ಸಿನಿಮಾ

ಆ ಸಿನಿಮಾದ ಮುಖಾಂತರ ತುಂಬಾ ಕಾವ್ಯಮಯವಾಗಿ ತೆರೆಯ ಮೇಲೆ ಮೂಡದಿರುವಂತಹದ್ದ ನಾವು ಗಮನಿಸಬಹುದು. ಈತ ಮಂಗಳೂರು ಉಡುಪಿಯ ಕುಂದಾಪುರ ಕನ್ನಡ, ತುಳು ಮಿಶ್ರಿತ ಕನ್ನಡವಂತೂ ಸಹ ಚಿತ್ರರಂಗದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಉದಾಹರಣೆಗೆ ಉಳಿದವರು ಕಣ್ಣಂತೆ ಸಿನಿಮಾದಿಂದ ಹಿಡಿದು ಕಾಂತಾರದವರೆಗೂ ಸಹ ಆ ತೀರದ ಭಾಷೆಯಲ್ಲಿದ್ದಂತಹ ನಾದ ನುಡಿಗಟ್ಟು ಇಡೀ ಭಾರತೀಯ ಚಿತ್ರರಂಗವನ್ನೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿತು. ಎಸ್, ಮತ್ತಷ್ಟು ಮಾತಾಡೋಣ ಈ ಒಂದು ವಿಚಾರಗಳ ಬಗ್ಗೆ. ಈಗ ಸದ್ಯಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಏನು ಸಿಂಪಲ್ ಆಗಿ ಹೇಳೋದು ಅಂತಂದ್ರೆ, ಮೌರ್ಯ ಚಲನಚಿತ್ರದ ಈ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ.

0: ಉಳಿದವರು ಕಂಡಂತೆ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ ರಚನೆಯಲ್ಲಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿತ್ತು. 10:38 ಆಗ್ತಾ ಇದೆ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಮತ್ತೊಂದು ಗಟ್ಟಿಯಾದಂತಹ ಕಂಬ ಅಂತಂದರೆ ಅದು ಹಳೆ ಮೈಸೂರು ಮತ್ತು ಮಂಡ್ಯ ಭಾಗದ ಗ್ರಾಮೀಣ ಭಾಷಾ ಸೊಬಗು. ಮಂಡ್ಯದ ಆ ನೇರ ನಿಷ್ಠುರ ಮತ್ತು ಅಷ್ಟೇ ಪ್ರೀತಿಯ ಸೊಲ್ಲುಗಳು ಅದೆಷ್ಟೋ ನಾಯಕರಿಗೆ ಜನಪ್ರಿಯತೆಯ ಕಿರೀಟವನ್ನು ತೊಡಿಸಿವೆ. ಇನ್ನೊಂದು ಕಡೆ ಹೇಳಬೇಕು ಅಂತಂದರೆ ನಮ್ಮ ರಾಜಧಾನಿ ಬೆಂಗಳೂರಿನ ವಿಶಿಷ್ಟ ನುಡಿಗಟ್ಟುಗಳು, ಮಾತುಗಳು, ಆ ಒಂದು ಸ್ಲ್ಯಾಂಗ್, ಓಂ ಚಿತ್ರದಿಂದ ಶುರುವಾಗಿ ದುನಿಯಾ ಕೆಂಡ ಸಂಪಿಗೆಯವರೆಗೆ ಬೆಂಗಳೂರಿನ ಗಲ್ಲಿಗಳ ಭಾಷೆ, ಅಲ್ಲಿನ ಜನಪದ ಮತ್ತು ಸಿಟಿ ಕಲ್ಚರನ್ನು ತೆರೆಯ ಮೇಲೆ ಅತ್ಯಂತ ನೈಜವಾಗಿ ಕಟ್ಟಿಕೊಂಡಿರುವಂತಹದ್ದನ್ನ ತುಂಬ ಉದಾಹರಣೆಗಳ ಮುಖಾಂತರ, ತುಂಬ ಚಲನಚಿತ್ರಗಳ ಮುಖಾಂತರ ನಾವು ಗಮನಿಸಬಹುದು. ಹೀಗೆ ಪ್ರತಿಯೊಂದು ಊರಿನ ಭಾಷೆಯೂ ಸಹ ಕನ್ನಡ ಸಿನಿಮಾಗಳಿಗೆ ಒಂದೊಂದು ಬಣ್ಣವನ್ನು ತುಂಬಿದೆ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ವಿಜಯಪ್ರಕಾಶ್ ಅವರ ದನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಕಾಂತಾರ. ಅನನ್ಯ ಭಟ್ ನಾಗರಾಜ್ ಮತ್ತು ಸಂಗಡಿಗರು ದನಿಯಾಗಿದ್ದಾರೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ರಚನೆಯಲ್ಲಿ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಸಿಂಗಾರ ಸಿರಿಯೆ.
1: ಇದ್ದೇ ಆಗ್ಬೇಕು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ರ ಸ್ನೇಹಿತರೆ, ಇದು ಸಿನಿ ಚಿಟ್ಟೆ. 10:44 ಆಗ್ತಾ ಇದೆ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಭಾಷಾ ಸೊಗಡು, ಕನ್ನಡದ ಉಪಭಾಷೆಗಳನ್ನ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗಿದೆ ಕನ್ನಡ ಚಲನಚಿತ್ರರಂಗದಲ್ಲಿ ಅಂತ. ಸದ್ಯಕ್ಕೆ ತುಂಬಾ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಳ್ಳಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇನ್ನು ಕನ್ನಡ ನಾಡಿನ ಕರಾವಳಿ ಈ ಒಂದು ಹಾಡುಗಳನ್ನು ಕೇಳಬೇಕು ಅಂತ ಅನಿಸುತ್ತೆ ಈ ಸಮಯದಲ್ಲಿ ಅಂತ ಸಂದೇಶವನ್ನು ಕಳಿಸಿರೋರು ಅಶೋಕ್ ಅವರು. ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಸಂಗನಬಸಪ್ಪ, ಸರಸ್ವತಿ ನಗರ ದಾವಣಗೆರೆಯಿಂದ. ಸಿನಿ ಚಿಟ್ಟೆಯಲ್ಲಿ ಕನ್ನಡ ಭಾಷಾ ಸೊಗಡಿನ ಬಗ್ಗೆ ಚೊಕ್ಕವಾದಂತಹ ಮಾಹಿತಿ ತುಂಬ ಇಷ್ಟ ಆಗ್ತಿದೆ ನಮಗೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಂಗಾರದಂತಹ ಹಾಡುಗಳು ಅಂತಲೇ ಹೇಳ್ಬೋದು ಇಂಥ ಹಾಡುಗಳನ್ನು ಅಂತ. ಹೆಬ್ಬಾಳದ ರಮೇಶ್ ಅವರು, ಗಣಪತಿ ಕೊಡಿಯ ಚಿತ್ತಾರ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಬೆಂಗಳೂರು ಎಲ್ಲ ಭಾಷೆಯ ತವರೂರಾಗಿದೆ. ಮೊದಲೆಲ್ಲ ನಾವು ಪ್ರವಾಸಗಳಿಗೆ ಹೋದರೆ ಅಲ್ಲಿನ ಊಟವನ್ನು ಸವಿಬೋದಿತ್ತು, ಆದರೆ ಈಗ ಎಲ್ಲವೂ ಸಹ ಬೆಂಗಳೂರಲ್ಲೇ ಸಿಗ್ತಾ ಇದೆ. ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂತಹದ್ದು, ಜೊತೆಗೆ 60 ಕಿಲೋಮೀಟರ್ಗೊಂದು ಕಡೆ ರುಚಿ ಬದಲಾಗ್ತಾ ಹೋಗುತ್ತೆ, ಭಾಷೆ ಸೊಗಡು ಬದಲಾಗ್ತಾ ಹೋಗುತ್ತೆ ಅಂತ ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಜನಪದ ಸಾಹಿತ್ಯ ಇರುವಂತಹ ಹಾಡುಗಳನ್ನು ಸಹ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾಗರತ್ನ ಅವರು ರಾಜನಗರದಿಂದ ಖಂಡಿತವಾಗ್ಲೂ. ಇನ್ನು ಅಶೋಕ್ ಮುಳಬಾಗಿಲು ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೂಪರ್ ಪ್ರೋಗ್ರಾಮ್ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು. ಸಿ ಅಶ್ವಥ್ ಅವರು ಧ್ವನಿಯಾಗಿರುವಂತಹ ಮುಂಗಾರಿನ ಮಿಂಚು ಚಲನಚಿತ್ರದ ಹಾಡು. ರಾಜೇಶ್ ಕೃಷ್ಣನ್ ಅವರು ಸಹ ಧ್ವನಿಗೂಡಿಸಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ

0: 10:50 ಆಗ್ತಾ ಇದೆ ಸ್ನೇಹಿತರೆ. ಮುಂಗಾರಿನ ಮಿಂಚು ಚಲನಚಿತ್ರದ ಈ ಒಂದು ಹಾಡನ್ನ ಕೇಳ್ತಾ ಇದ್ರಿ. ಸದ್ಯಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಶಕುಂತಲಾ ಶಂಕರ್ ಮಂಡ್ಯ. ಕರಾವಳಿ ಭಾಗದ ಹಾಡುಗಳನ್ನ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಮಧುರವಾದಂತಹ ಹಾಡುಗಳ ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು ಸಹ ಮೂಡಿಬಂತು. ಕನ್ನಡ ಭಾಷೆಯ ಸೊಗಡಿನ ಬಗ್ಗೆ ಮಾಹಿತಿಗಳು ಇಷ್ಟ ಆಯಿತು, ಖುಷಿ ನೀಡಿದ್ವು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಶ್ವಥ್ ಅವರ ಗಾಯನವನ್ನು ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಭಾಷೆ ಉಪಭಾಷೆಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಅವುಗಳೆಲ್ಲವನ್ನು ತನ್ನೊಡಲಲ್ಲಿ ಇಟ್ಕೊಂಡಿರುವಂತಹ ಮೂಲ ಜೀವ ದ್ರವ್ಯ ಮಾತ್ರ ನಮ್ಮ ಹೆಮ್ಮೆಯ ಕನ್ನಡ. ಈ ಎಲ್ಲ ವೈವಿಧ್ಯಮಯ ನುಡಿಗಳನ್ನು ಆಯಾ ಮಣ್ಣಿನ ಜನಜೀವನವನ್ನು ಪ್ರಾಮಾಣಿಕವಾಗಿ ತೆರೆಯ ಮೇಲೆ ತರ್ತಾ ಇರುವಂತಹ ನಮ್ಮ ಚಿತ್ರರಂಗದ ಎಲ್ಲ ಬರಹಗಾರರು, ನಿರ್ದೇಶಕರು ಮತ್ತು ಕಲಾವಿದರಿಗೆ ದೊಡ್ಡ ಸಲಾಂ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಜೊತೆಗೆ ಕೊಟ್ಟಂತಹ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಇದಾದ ನಂತರ 11 ಗಂಟೆಗೆ ಸರಿಯಾಗಿ ರೆಡಿಯಾಗಿ ನಿಂತಿದ್ದಾರೆ ಯಾರು?
1: ನಾನು
0: ಅಂದ್ರೆ ವಾಯ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ರಮ್ಯಾ ನಿಮ್ ಜೊತೆ ಆಗಿರ್ತಾರೆ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಈಗ ಸದ್ಯಕ್ಕೆ ನಾನು ಸ್ಟುಡಿಯೋದಿಂದ ಹೊರಡುವಂತ ಸಮಯ ಆಗ್ತಾ ಇದೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ ಮತ್ತಷ್ಟು ಮಾಹಿತಿ ಮಗದಷ್ಟು ಮನರಂಜನೆಯೊಂದಿಗೆ. ಈಗ ಸದ್ಯಕ್ಕೆ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026 ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 11:02. ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರ ಬಗ್ಗೆ ಮಾತಾಡ್ತೀನಿ. ಬಹುಶಃ ಈ ಹಾಡು ಕೇಳಿದ್ಮೇಲೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾಕೆ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವೇ ಸಂದೇಶದ ಮೂಲಕ ನನಗೆ ತಿಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 ನಮ್ಮ ನಂಬರ್. ಹಾಡನ್ನು ಗಮನಿಸಿ ಯಾರು ಹಾಡಿರ್ಬೋದು, ಯಾಕೆ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಷ್ಟು ಕೂಡ ನಿಮ್ಮ ಆಲೋಚನೆಗೆ ಬಿಟ್ಟ ವಿಚಾರ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿ ಎಸ್ ನೀವು ಮಾತಾಡ್ತಾ ಇರೋದು ಇವರ ಬಗ್ಗೆಯೇ ಅಂತ ಹೇಳ್ತಾ ಇದಾರೆ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ನಿಮ್ ಗೆಸ್ಸಿಂಗ್ ಕೂಡ ಕರೆಕ್ಟ್ ಆಗಿದೆ. ಹಾಗೆ ಮೇರಿ ಜೋನ್ಸ್ ಕೊಡ್ತಿಗೇಟ್ನಿಂದ ಸಂದೇಶವನ್ನ ಕಳಿಸಿ ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನ ನಮ್ಮ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಕಳಿಸಿದ್ದೀರಿ. ಸದ್ಯಕ್ಕೆ ಈಗ ನೀವು ಕೇಳಿದಂತ ಹಾಡು ಯಾರ ಗಾಯನದಲ್ಲಿ ಮೂಡಿ ಬಂದಿತ್ತು? ನೂರ್ ಜಹಾನ್ ಅವರ ಗಾಯನದಲ್ಲಿ ಮೂಡಿ ಬಂದಂಥ ಗೀತೆ. ಇಂದು ಅವರ ಹುಟ್ಟು ಹಬ್ಬ, ಹಾಗಾಗಿ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನೂರ್ ಜಹಾನ್ ಅವರ ಬಗ್ಗೆ ಮಾತಾಡ್ತಾ, ನೀವು ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳನ್ನು ಕೇಳ್ತಾ ಈ ಒಂದು ಗಂಟೆಯ ಕಾಲಾವಧಿ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬೆಲ್ಲು.

ಹಾಡು ಕೇಳಿದ ಕೂಡಲೇ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಸಂದೇಶವನ್ನು ಕಳಿಸಿ, ಎಸ್, ನೀವು ಮಾತಾಡ್ತಾ ಇರೋದು ಇವ್ರ ಬಗ್ಗೆನೇ ಅಂತ ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಕಿಶೋರ್ ಕೃಷ್ಣ ಶುಭರಣಿ ಹನುಮಂತೇಗೌಡರು ಹಾಟ್ಲಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ಬಹಳಷ್ಟು ಜನ ನಮ್ಮ ಹಾಡನ್ನು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನು ಕಳಿಸಿಕೊಟ್ಟಿದ್ದೀರಿ. ಮಧುರವಾದ ಹಾಡುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡು ಬರಬೇಕಂದ್ರೆ ಖಂಡಿತ ನಿಮ್ಮೆಲ್ಲರ ರಿಕ್ವೆಸ್ಟ್ ಅನ್ನು ನಾನು ಪ್ಲೇ ಮಾಡಲೇಬೇಕು. ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿಯಿಂದ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ, ವಾಸುಕಿ ದೈಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನಾರ್ ಪ್ರಸಾದ್ ರಾಜಾಜಿ ನಗರದಿಂದ ಹಾಗೆ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ದಿವಾಕರ್ ಶೆಣೈ ಮೂಡುಬಿದ್ರೆಯಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್, ನಮಗಾಗಿ ಕೂಡ ಒಂದು ಹಾಡು ಬರಲಿ ಅಂತ ಸುಭಾನ್ ಕೋರಿ ಹಂಪಸಾಗರದಿಂದ ಕೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಿಕ್ವೆಸ್ಟ್ ಕೂಡ ಪ್ರಸಾರವಾಗುತ್ತೆ ಅಲ್ವೇ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಮುಕುಂದ ರೂಪ ರಮೇಶ್ ಮಠ ಕೋರಮಂಗಲದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಶ್ರೀ ಹೋವಾಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಇಂಥ ಗೀತೆಯನ್ನು ಟೈಪ್ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಖಂಡಿತ ನೀವೇ ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳು ನಿಮಗಾಗಿ ಈ ಹೊತ್ತಲ್ಲಿ ಖಂಡಿತ ಪ್ರಸಾರ ಆಗುತ್ತೆ. ಇವತ್ತು ನೂರ್ ಜಹಾನ್ ಅವರ ಹುಟ್ಟುಹಬ್ಬ. ನೂರ್ ಜಹಾನ್ ಅವರು ದಕ್ಷಿಣ ಏಷ್ಯಾದ ಚಿತ್ರರಂಗ ಸಂಗೀತ ಲೋಕದ ಅತ್ಯಂತ ಪ್ರಭಾವಶಾಲಿ ನಟಿ ಹಾಗೆ ಹಿನ್ನೆಲೆ ಗಾಯಕಿ ಕೂಡ. ಇವರನ್ನ ಅತ್ಯಂತ ಗೌರವದಿಂದ ಮಲಿಕಾ ಎ ತರನ್ನುಮ್ ಅಂದರೆ ಮಧುರ ರಾಣಿ ಅಥವಾ ಕ್ವೀನ್ ಆಫ್ ಮೆಲಡಿ ಅಂತ ಹೇಳಿ ಕರೆಯಲಾಗುತ್ತೆ. ಬ್ರಿಟಿಷ್, ಭಾರತ ಮತ್ತು ಪಾಕಿಸ್ತಾನ ಎರಡೂ ಚಿತ್ರರಂಗಗಳಲ್ಲಿ ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ ಅಪಾರ ಕೊಡುಗೆಯನ್ನು ನೀಡಿದಂಥ ನಟಿ ಹಾಗೂ ಗಾಯಕಿ ನೂರ್ ಜಹಾನ್ ಅವರು. ಹಾಗೆಯೇ ಸಂದೇಶವನ್ನು ಕಳಿಸಿ ಇವತ್ತು ನೂರ್ ಜಹಾನ್ ಅವರ ಹುಟ್ಟುಹಬ್ಬ ಮಾತ್ರವಲ್ಲ, ಇವತ್ತು ಭಾರತೀಯ ಚಿತ್ರರಂಗದ ಅದರಲ್ಲೂ ಹಿಂದಿ ಚಿತ್ರರಂಗದ ಸಾಕಷ್ಟು ಕಲಾವಿದರ ಹುಟ್ಟುಹಬ್ಬ ಕೂಡ ಇದೆ. ಅವ್ರ ಬಗ್ಗೆ ಕೂಡ ತಿಳಿಸ್ತೀನಿ ನಾನು ನಿಮಗೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ನೂರ್ ಜಹಾನ್ ಅವರ ನಿಜವಾದ ನಾಮಧೇಯ ಅಥವಾ ನಿಜವಾದ ಹೆಸರು ಏನಾಗಿತ್ತಂದ್ರೆ ಅಲ್ಲಾವಾಸಾಯಿ ಅನ್ನೋದು ಇವರ ಹೆಸರಾಗಿತ್ತು. ಸೆಪ್ಟೆಂಬರ್ 21, 1926 ಪಂಜಾಬ್ನ ಕಸೂರ್ ಪ್ರಾಂತ್ಯದಲ್ಲಿ ಇವರು ಜನಿಸ್ತಾರೆ. ಇವರು ಬಾಲನಟಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಿಕೊಳ್ತಾರೆ ಅಂತಾನೆ ಹೇಳ್ಬೋದು. ಸಂಗೀತದ ಹಿನ್ನೆಲೆಯುಳ್ಳ ಕುಟುಂಬದಲ್ಲಿ ಜನಿಸಿದಂತ ನೂರ್ ಜಹಾನ್ ಬಾಲ್ಯದಲ್ಲೇ ಬೇಬಿ ನೂರ್ ಜಹಾನ್ ಅನ್ನೋ ಹೆಸರಿನಿಂದ ನಾಟಕ ಹಾಗೆ ಚಿತ್ರಗಳಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ. ಆನಂತರ ಬಾಲಿವುಡ್ನಲ್ಲಿ ಅವರಿಗೆ ಹೇಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಖಂಡಿತ ಆ ಬಗ್ಗೆ ಕೂಡ ಹೇಳ್ತೀನಿ. ಸದ್ಯಕ್ಕೆ ಸಂದೇಶವನ್ನ ಕಳಿಸಿ ನಮ್ಮ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರೋದು ಯಾರೆಲ್ಲ ಅಂತ ಹೇಳಿ ನೋಡೋದಾದ್ರೆ, ಎಸ್, ನಮ್ಮ ಹಾಡು ಪ್ರಸಾರ ಆಗುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಅನಂತಕುಮಾರ್, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅನ್ನೋ ಸಂದೇಶಗಳು ಬಂದಿದೆ. ಅಶೋಕ್ ಮುಳುವಾಗಿಲು ಇಂದ ಸಂದೇಶವನ್ನ ಕಳಿಸಿ ಗೀತೆಯನ್ನ ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಇವತ್ತು ನಾನೀಗಾಗಲೇ ಹೇಳಿದ ಹಾಗೆ ಕೇವಲ ನೂರ್ ಜಹಾನ್ ಅವರ ಹುಟ್ಟುಹಬ್ಬ ಮಾತ್ರ ಅಲ್ಲ, 46ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಟಿ ಕರೀನಾ ಕಪೂರ್ ಅವರು. ಹಾಗೆ 71ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ನಿರ್ಮಾಪಕರಾದಂಥ ಗುಲ್ಶಾನ್ ಗ್ರೋವರ್ ಅವರು. ಹಾಗೆ ನಟಿ ನೃತ್ಯಗಾರ್ತಿ ಸುಧಾ ಚಂದ್ರನ್ ಅವರ ಹುಟ್ಟುಹಬ್ಬ ಕೂಡ ಇವತ್ತಿದೆ. ಹಾಗಾಗಿ ಬಹಳಷ್ಟು ಕಲಾವಿದರ ಹುಟ್ಟುಹಬ್ಬ. ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಹೇಳ್ತಾ ಸದ್ಯಕ್ಕೆ ನಾವು ನೂರ್ ಜಹಾನ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಮಹದೇವ್ ಪ್ರಕಾಶ್ ಕಲ್ಲೂರ್ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳಂತೂ ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಅವರು. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಏಷ್ಯನ್ ಗೇಮ್ಸ್ 2026 ಕುರಿತಾದಂತಹ ತಾಜಾ ಮಾಹಿತಿ ಕೇಳಿದಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಆಪ್ಕಿ ಪಸಂದ್ ಕಾರ್ಯಕ್ರಮ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ಇದು ನಿಮ್ಮ ಎಫ್ ಎಂ ರೈನ್ಬೋ 101.3 ಕನ್ನಡಕ ಮನಬೆಲ್ಲು. ಎಸ್, ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ನಮಗೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ನ ಕಳಿಸ್ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ಹಾಡುಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಕೊಟ್ಟಿರೋದು ಯಾರು ಅಂದ್ರೆ ನಂಬರ್ ಎಂಡಿಂಗ್ ವಿತ್ 5391 ಸರಸ್ವತಿ MD ಅವರು ಸಂದೇಶವನ್ನ ಕಳಿಸಿ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಶ್ವೇತಾ ಎಸ್ರಾವ್ ಸುಳ್ಯಿಂದ ಸಂದೇಶವನ್ನ ಕಳಿಸಿದ್ರೆ ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕಿಶನ್ ರೋಷನ್ ಶೋಭರಣಿ ಹನುಮಂತೇಗೌಡರು ಹಾಡ್ಲಿ ಮಳವಳ್ಳಿಯಿಂದ, ಹಾಗೆಯೇ ಸದಾಶಿವ ಹುಲಗು ರಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ.

ಎಲ್ಲ ಹಾಡುಗಳು ನಮಗಾಗಿ ಅಂತಾನೆ ಇರಲಿ ಅಂತ ಹೇಳಿ ಸಂದೇಶ ಕೂಡ ಕಳಿಸಿದ್ದಾರೆ. ಯಾರಿದು? ಶಿವ ಗೋಪ್, ಪ್ರೇಮ್ ಗೋಪ್, ಕಪಿಲ್ ಗೋಪ್ ಮತ್ತು ಕುಟುಂಬದವರು ಸಂದೇಶವನ್ನ ಕಳಿಸ್ಕೊಟ್ಟಿರೋದು. ಜಾರ್ಖಂಡ್ನಿಂದ ಒಂದು ಗೀತೆಗಾಗಿ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಹಾಗೆ ನಮಗೂ ಕೂಡ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ, ಚಂದ್ರಮುಖಿ ಐ ಟಿ ಎಲ್ ಔಟ್ ಮಲ್ಲತ್ತಹಳ್ಳಿಯಿಂದ ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಸುಮಿತ್ರ ಕೆಂಪರಾಜ್ ಆರ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ. ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಹಾಡುಗಳು ಪ್ರಸಾರವಾಗುತ್ತೆ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನೂರ್ ಜಹಾನ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. 1940ರ ದಶಕದಲ್ಲಿ ಬಾಂಬೆ ಮುಂಬೈ ಚಿತ್ರರಂಗದ ಪ್ರಮುಖ ನಟಿಯಾಗಿ ಹೊರಹೊಮ್ಮುತ್ತಾರೆ ನೂರ್ ಜಹಾನ್ ಅವರು. ದಿಲೀಪ್ ಕುಮಾರ್ ಅಭಿನಯದ ಜುಗ್ನು, 1947ರಲ್ಲಿ ತೆರೆ ಕಂಡಂತ ಜುಗ್ನು ಚಿತ್ರ, ಹಾಗೆ ಕಾಂದಾನ್ ಹಾಗೂ ಜೀನತ್ ಈ ಚಿತ್ರಗಳಲ್ಲಿ ನಟಿಯಾಗಿ ಭಾರೀ ಜನಪ್ರಿಯತೆಯನ್ನು ಪಡ್ಕೊಳ್ತಾರೆ ನೂರ್ ಜಹಾನ್ ಅವರು.

ಉರ್ದು, ಪಂಜಾಬಿ, ಹಿಂದಿ, ಸಿಂಧಿ ಭಾಷೆಗಳಲ್ಲಿ ಸುಮಾರು 10,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ನೂರ್ ಜಹಾನ್ ಅವರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತಿಯನ್ನ ಹೊಂದಿದ್ದಂತ ಇವರು ಗಜಲ್ಗಳನ್ನ ಅದ್ಭುತವಾಗಿ ಹಾಡ್ತಾ ಇದ್ರು. ಖ್ಯಾತ ಕವಿ ಫೈಜ್ ಅಹಮದ್ ಫೈಜ್ ಅವರ ಬಹಳಷ್ಟು ಗಜಲ್ಗಳು ಇವರ ಧ್ವನಿಯಲ್ಲಿ ಅಮರವಾಗಿ ಉಳ್ಕೊಂಡಿವೆ. ಭಾರತದ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರು ಕೂಡ ಸ್ವತಃ ನೂರ್ ಜಹಾನ್ ಅವರನ್ನ ತಮ್ಮ ಸ್ಫೂರ್ತಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಇಷ್ಟೇ ಅಲ್ಲ, ಇವರು ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಪ್ರಥಮ ಮಹಿಳಾ ನಿರ್ದೇಶಕಿ ಅಂತ ಕೂಡ ಕರೆಸ್ಕೊಳ್ತಾರೆ. 1947 ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ಇವರು ಪಾಕಿಸ್ತಾನಕ್ಕೆ ವಲಸೆ ಹೋಗ್ತಾರೆ. 1951 ತೆರೆ ಕಂಡಂತ ಚನ್ವೆ ಚಿತ್ರವನ್ನ ನಿರ್ದೇಶನ ಮಾಡೋದ್ರ ಮೂಲಕ ಪಾಕಿಸ್ತಾನದ ಮೊದಲ ಮಹಿಳಾ ಚಲನಚಿತ್ರ ನಿರ್ದೇಶಕಿ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗ್ತಾರೆ.

ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದೀರಿ. ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಚೆನ್ನಾಗಿದೆ ಮೇಡಮ್, ನೂರ್ ಜಹಾನ್ ಅವರು ಹಾಡಿರುವಂಥ ಹಾಡುಗಳನ್ನು ಕೇಳಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಮಾಹಿತಿ ಕೂಡ ಇಷ್ಟವಾಯಿತು ಅಂತ ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಥ್ಯಾಂಕ್ ಯು ಗೀತೆಯ ಪ್ರಸಾರಕ್ಕೆ ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಸುಧಾಚಂದ್ರನ್ ಹಾಗೆ ನೂರ್ ಜಹಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ನಾವು ಕೂಡ ಅಂತ ಸುಧಾ ಬುದಿಹಾಳ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಳೆಯ ಹಿಂದಿ ಹಾಡುಗಳು ಸೂಪರ್ ಆಗಿ ಮೂಡಿ ಬಂದ್ವು ಅಂತ ಹೇಳಿ ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿತು. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಸಮಯ ಆಗ್ತಾ ಇದೆ 11:53. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ಎಲ್ಲ ಹಾಡುಗಳು ನೀವೇ ರಿಕ್ವೆಸ್ಟ್ ಮಾಡಿದ ಗೀತೆಗಳು, ನಿಮಗಾಗಿಯೇ ಪ್ರಸಾರವಾದವು. ಹಾಡುಗಳು ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಂಜೆ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜಿ ರಮ್ಯಾ.

0: ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ನಿಗದಿಪಡಿಸಿದ 10 ಪ್ರಮುಖ ಮಾನದಂಡಗಳಲ್ಲಿ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ನಿರೀಕ್ಷೆ ಇದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಉಪಗ್ರಹ ಚಿತ್ರಗಳು ಮತ್ತು ದತ್ತಾಂಶಗಳನ್ನು ಆಧರಿಸಿ ಬರಪೀಡಿತ ತಾಲೂಕು ಎಂದು ಘೋಷಿಸಲಾಗುತ್ತದೆ. 125 ತಾಲೂಕುಗಳನ್ನು 2 ಹಂತಗಳಲ್ಲಿ ಈಗಾಗಲೇ ಬರಪೀಡಿತ ಎಂದು ಪ್ರಕಟಿಸಲಾಗಿದೆ. ಇನ್ನು 52 ತಾಲೂಕುಗಳನ್ನು ಬರಬಾಧಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದರು. ಮೊದಲ ಹಂತದಲ್ಲಿ 18,000 ಕೋಟಿ ರೂಪಾಯಿ ಬರ ನಷ್ಟ ಅಂದಾಜಿಸಲಾಗಿದೆ. ಕೇಂದ್ರದಿಂದ 3,500 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಗೆ ಕೋರಲಾಗಿದೆ ಎಂದು ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇಂದು ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ಆರಂಭಗೊಂಡಿದೆ. 3 ದಿನಗಳ ಕಾಲ ಅಧಿವೇಶನ ಆಯೋಜಿತವಾಗಿದೆ. ಮಲೆನಾಡು ಕರಾವಳಿ ಭಾಗದ ಜನರ ಹಿತರಕ್ಷಣೆ ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ವಿಶೇಷ ಅಧಿವೇಶನದಲ್ಲಿ ಡಾ ಕಸ್ತೂರಿ ರಂಗನ್ ವರದಿ, ಅನ್ನದಾತ ರೈತರ ಸಮಸ್ಯೆಗಳು ಹಾಗೂ ಬರಗಾಲ ಪರಿಹಾರ ಕ್ರಮಗಳ ಕುರಿತು

ಮಹತ್ವದ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಅಲ್ಫಾನ್ಸೋ ಬದಾಮ್ ಮಾವು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿರು ಆಹಾರ ಉತ್ಪನ್ನಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಾವಿನ ಮೌಲ್ಯವರ್ಧಿತ ಉತ್ಪನ್ನಗಳ ಕುರಿತು ಆಹಾರ ಸಂಸ್ಕರಣೆ

0: ಮ್ಯಾಂಗೋ ಧಾರವಾಡಕ್ಕೆ ODOP ಅಂತಂದ್ರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ PMSME ಯೋಜನೆಯಡಿ ಗ್ರಾಂಟ್ಸ್ ಕೊಟ್ಟರು, 2.36 crores. ಅಂತಂದ್ರೆ ಇಲ್ಲಿ ರೈತರಿಗೆ, ಸ್ಟಾರ್ಟ್ಅಪ್ಸ್ ಗೆ, ಮಹಿಳೆಯರಿಗೆ ಮ್ಯಾಂಗೋ ಪ್ರಾಸೆಸಿಂಗ್ ಬಗ್ಗೆ ಉತ್ತೇಜನ ಕೊಡೋ ಸಲುವಾಗಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ನ ಸೆಟಪ್ ಮಾಡೋದಕ್ಕೆ ನಮ್ಗೆ ಕೊಟ್ರು. ಅದರ ಅಡಿಯಲ್ಲೇ ನಾವು ಸುಮಾರು ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಮಾಡಿದೀವಿ. ಅದಲ್ಲದೆ ಪ್ರಾಯೋಗಿಕವಾಗಿ ನಾವು ಮಾವಿನ ಹಣ್ಣಿನ ಸಂಸ್ಕರಣೆಯನ್ನು ಕೂಡ ಮಾಡಿದೀವಿ. ಮ್ಯಾಂಗೋ ಲೆದರ್ ಅಂತ ಏನ್ ಹೇಳ್ತೀವಿ, ಕ್ಯಾಂಡಿ ತರ ಸ್ಕ್ವಾಶ್ ಮಾಡಿದ್ವಿ. ಆಮೇಲೆ ಮಾವು ಮತ್ತು ಮಹಿಳೆ ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದ್ವಿ.
1: ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ತಿಂಗಳ 25ನೇ ತಾರೀಖಿನಿಂದ 28ರವರೆಗೆ 4 ದಿನಗಳ ರೈತ ಜಾತ್ರೆ ಕೃಷಿ ಮೇಳ ಆಯೋಜಿಸಿದೆ. ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಎನ್ ಮಂಜುಳಾ ಮಾಹಿತಿ ನೀಡಿ, ಕೃಷಿ ಮೇಳದಲ್ಲಿ ಹೈಟೆಕ್ ತೋಟಗಾರಿಕೆ ಹಾಗೂ ಔಷಧಿ ಸಸ್ಯಗಳ ಸಮಿತಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ದು, ರೈತ ಬಾಂಧವರು ವಿವಿಧ ಮಾದರಿಯ ಫಲಪುಷ್ಪ, ಔಷಧಿ, ಸುಗಂಧ ದ್ರವ್ಯ, ಬೋನ್ಸಾಯ್, ಪುಷ್ಪ ಜೋಡಣೆ, ತರಕಾರಿ ಕೆತ್ತನೆ, ಎಲೆಗಳಲ್ಲಿ ಚಿತ್ರರಚನೆ, ಒಣ ಹೂವುಗಳ ಕಲಾತ್ಮಕ ಮಾದರಿ ಪ್ರದರ್ಶಿಸಲು ಅವಕಾಶವಿದೆ ಎಂದಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳದಲ್ಲಿ ಕೃಷಿ ನವೋದ್ಯಮಿಗಳ ಸ್ಟಾರ್ಟ್ಅಪ್ಗಳಿಂದ ಸ್ಮಾರ್ಟ್ ಫಾರ್ಮಿಂಗ್, ಸಕ್ಷಮ ಕೃಷಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಜರುಗಲಿದೆ. ಬಾಹ್ಯಾಕಾಶ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆಳೆ ಮೇಲ್ವಿಚಾರಣೆ ಹಾಗೂ ಸಲಹಾ ವ್ಯವಸ್ಥೆ ಮತ್ತು ಬೀಜ ಮೊಳಕೆಯೊಡೆಯುವಿಕೆಯ ಗುಣಮಟ್ಟ ಪರೀಕ್ಷಿಸುವ ಮೊಬೈಲ್ ಆಪ್ ಪ್ರಾತ್ಯಕ್ಷಿಕೆಯಲ್ಲಿ ಇರಲಿವೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಪ್ರಸಕ್ತ ಸಾಲಿನ ಶ್ರೀ ಚನ್ನರೇಣುಕ ಬಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೀದರ್ ಜಿಲ್ಲೆ ಹಾರಕೂಡದಲ್ಲಿ 19 ಅಕ್ಟೋಬರ್ ನಡೆಯಲಿರುವ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ 57ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವಾಗಲಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ 2 ತೊಲಾ ಚಿನ್ನದ ಪದಕ ಒಳಗೊಂಡಿದೆ ಎಂದು ಹಾರಕೂಡದ ಡಾ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಮಳೆಯಾಗಿದೆ. ಲೊಕ್ಕನಹಳ್ಳಿ ಗ್ರಾಮದ ಸುಮಾರು 50ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದು ಆಹಾರ ಪದಾರ್ಥಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಗೀಡಾಗಿವೆ. ವೈಶಂಪಾಳ್ಯ ಗ್ರಾಮದ ರೈತ ರಾಮಸ್ವಾಮಿ ಎಂಬುವರ ಮನೆ ಕುಸಿದಿದೆ. ಬಂಡಳ್ಳಿ ಗ್ರಾಮದಲ್ಲಿ ಗಾಳಿ ಮಳೆಗೆ ಕೊಟ್ಟಿಗೆ ಕುಸಿದು ಒಂದು ಹಸು ಮೃತಪಟ್ಟಿದೆ. ಮುಂದಿನ 3 ದಿನಗಳವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ಯುವ ನಾಯಕರ ಸಂವಾದದಲ್ಲಿ ಭಾಗವಹಿಸಲು ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಲು ವಿಜಯನಗರ ಜಿಲ್ಲೆ ಯುವಜನ ಸೇವಾ ಅಧಿಕಾರಿ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ
2: ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ಇದು ನಿಮ್ಮ ನೆಚ್ಚಿನ ಮೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಳ್ಳಿ ಪರದೆಯ ಮೇಲೆ ಕಥೆ ಕಾವ್ಯಗಳ ಕನಸುಗಳ ಹೆಣೆದು ಕೋಟ್ಯಾಂತರ ಹೃದಯಗಳಲ್ಲಿ ಭಾವನೆಗಳ ನವರಸಗಳನ್ನು ಅರಳಿಸಿದ ಮಹಾನ್ ಕಲಾಚೇತನಗಳಿಗೆ ಇವತ್ತಿನ ಕನ್ನಡ ಕಾಮನಬಿಲ್ಲಿನ ಎಫ್ಎಂ ರೇನ್ಬೋದ ನವಿಲುಗರಿ ಕಾರ್ಯಕ್ರಮ ಸೀಮಿತ. 1969 ಆರಂಭವಾದ ಭಾರತೀಯ ಚಿತ್ರರಂಗಕ್ಕೆ ವಿಶಿಷ್ಟ ಅಮೋಘ ಸೇವೆ ಸಲ್ಲಿಸಿದ ಕಲಾಚೇತನಗಳಿಗೆ ನೀಡುವಂತಹ ಪ್ರಶಸ್ತಿ ದಾದಾಸಾಹೇಬ್ ಫಾಲ್ಕೆ. ಈ ಸುವರ್ಣ ಗೌರವ ಕೇವಲ ಒಂದು ಪ್ರಶಸ್ತಿಯಲ್ಲ, ಅದು ನಮ್ಮ ಬೆಳ್ಳಿ ಪರದೆಯ ಮೇಲೆ ಈ ಚಿತ್ರರಂಗದಲ್ಲಿ ತಮ್ಮ ರಕ್ತ ಬೆವರು ಜೀವವನ್ನು ಧಾರೆ ಎರೆದ ಕಲಾ ತಪಸ್ವಿಗಳಿಗೆ ರಾಷ್ಟ್ರವೂ ಅರ್ಪಿಸುವ ಭಕ್ತಿಪೂರ್ವಕ ಪ್ರಣಾಮ. ಇಂದಿನ ಈ ಭಾವಪೂರ್ಣ ಸ್ವರಯಾನದಲ್ಲಿ ಭಾರತೀಯ ಚಲನಚಿತ್ರ ರಂಗದ ಸುವರ್ಣ ಅಧ್ಯಾಯವನ್ನು

ನಾವು ಪ್ರೀತಿಯಿಂದ ಆಲಿಸೋಣ, ಕೇಳೋಣ, ಆ ಮಹಾನ್ ಚೇತನಗಳ ಹಾಡುಗಳನ್ನು ಕೇಳೋಣ. ಅದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಹೌದು, ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ಕನ್ನಡ ಕಾಮನಬಿಲ್ಲಿನ ಧ್ವನಿಯಾಗಿ ಪುನೀತಾ ನಿಮ್ಮೊಂದಿಗಿದ್ದೇನೆ. ನಂತರ ನನ್ನನ್ನು ಸೇರ್ತಾರೆ, ಜೊತೆಯಾಗ್ತಾರೆ ನನ್ನ ನಿಮ್ಮ ನೆಚ್ಚಿನ ಆರ್ ಜೆ ರಮ್ಯಾ.

ಚಿನ್ನಾರಿ ಮುತ್ತ ಮಕ್ಕಳಿಗೋಸ್ಕರ ತಯಾರಾದಂತಹ ಈ ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಭಾಜನಾಯಿತು. ವಿಜಯ ರಾಘವೇಂದ್ರ ಅವರಿಗೆ ಹಾಗೆಯೇ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರ, ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆಯಲ್ಲಿ ಇದ್ದಂತಹ ಹಾಡುಗಳು ಪ್ರೇಕ್ಷಕರಿಗೆ ತುಂಬ ಮೋಡಿಯನ್ನೇ ಮಾಡಿದ್ವು. ಇವತ್ತಿಗೂ ಕೂಡ ಎಲ್ಲ ಸಕುಟುಂಬ ಸಮೇತರಾಗಿ ಕೂತ್ಕೊಂಡು ನೋಡಬಲ್ಲಂತಹ ಒಂದು ಚಿತ್ರ ಚಿನ್ನಾರಿ ಮುತ್ತ. ಹೇಗೆ ಬೆಟ್ಟದ ಹೂವನ್ನು ನಾನು ತುಂಬ ಇಷ್ಟಪಟ್ಟು ನೋಡ್ತೀನೋ

0: ಹಾಗೆಯೇ ಇಷ್ಟಪಡುವಂತಹ ಒಂದು ಚಿತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಚಿನ್ನಾರಿ ಮುತ್ತ. ಅದಕ್ಕಿಂತ ಮುಂಚೆ ರಮ್ಯಾ, 12 12 12, ಓಕೆ
1: ಓಕೆ,
0: ಹೌ ಆರ್ ಯು, ವೆಲ್ಕಮ್, ಹೇಗಿದ್ದೀರಾ?
1: ಥ್ಯಾಂಕ್ ಯು, ಐ ಆಮ್ ಫೈನ್ ಮ್ಯಾಮ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನನಗೆ ಸಾಥ್ ಕೊಡ್ತಾ ಇರ್ತಕ್ಕಂತಹ ನನ್ನ ನಿಮ್ಮ ಪ್ರೀತಿಯ ರಮ್ಯಾಗೆ ವೆಲ್ಕಮ್ ಹೇಳೋಣಂತೆ
1: ಇವತ್ತು.
0: ಥ್ಯಾಂಕ್ ಯು, ಯು ಆರ್ ವೆಲ್ಕಮ್. ಏನಂತ ಹೇಳಿದ್ರೆ ಪ್ರಶಸ್ತಿಗಳ ಬಗ್ಗೆ ಮಾತನಾಡಬೇಕು. ಯಾಕೆಂತ ಹೇಳಿದ್ರೆ ಇವಾಗ ನಮ್ಮ ಕನ್ನಡ ಚಿತ್ರರಂಗದ ಸುಂದರ ನಟರಲ್ಲಿ ಒಬ್ಬರಾದಂತಹ ಅನಂತ್ ನಾಗ್ ಅವರು ಬಹಳ ಸದ್ದು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ತಮ್ಮದೇ ಆದಂತಹ ಛಾಪಿನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದಂತಹ ಕನ್ನಡದ ಮೂರನೇ ವ್ಯಕ್ತಿ ಅನ್ನುವಂತಹ ಹೆಗ್ಗಳಿಕೆ ಕೂಡ ಅನಂತ್ ನಾಗ್ ಅವರಿಗೆ ಇದೆ. ಹಾಗಾಗಿ ಅನ್ನಿಸ್ತು ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಇರಬಹುದು, ಹಾಗೆಯೇ ತಮ್ಮದೇ ಛಾಪಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆದಂತಹ ಚಿತ್ರಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಯಾಕೆ ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ. ಐ ಆಮ್ ಸೋ ಹ್ಯಾಪಿ, ನೀನು ಕೂಡ ನನ್ನೊಟ್ಟಿಗೆ ಸೇರ್ಕೊಳ್ತಾ ಇದೆಯಾ. ಹಾಗಂತ ಹೇಳಿದ್ರೆ ಕನ್ನಡದ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರ ಎಚ್ ಎಲ್ ಎನ್ ಸಿಂಹ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ 1954 ಬಿಡುಗಡೆಯಾದಂತಹ ಬೇಡರ ಕಣ್ಣಪ್ಪ. ಭಕ್ತಿ ಪ್ರಧಾನ ಚಿತ್ರ ಇದು. ಎರಡನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಮೆರಿಟ್ ಪ್ರಮಾಣ ಪಡೆಯುವ ಮೂಲಕ ಈ ಗೌರವಕ್ಕೆ ಪಾತ್ರವಾದಂತಹ ಮೊದಲ ಕನ್ನಡ ಚಿತ್ರ ಅಂತ ಹೇಳುತ್ತೆ ನಮ್ಮ ಇನ್ಫಾರ್ಮೇಶನ್.
1: ಹೌದು, ಹಾಗೆ ಕನ್ನಡದ ಮೊದಲ ಸ್ವರ್ಣ ಕಮಲ ವಿಜೇತ ಚಲನಚಿತ್ರ ಕೂಡ ನಾವು ಅದ್ರ ಬಗ್ಗೆ ಹೇಳಬೇಕು. ಗಿರೀಶ್ ಕಾಸರವಳ್ಳಿ ಅವರ ಚೊಚ್ಚಲ ನಿರ್ದೇಶನದ ಘಟಶ್ರಾದ್ಧ ಚಿತ್ರ 1977 ತೆರೆ ಕಾಣುತ್ತೆ. ಈ ಚಿತ್ರ ಅತ್ಯುತ್ತಮ ನಟನಾ ಚಿತ್ರವಾಗಿ ಸ್ವರ್ಣ ಕಮಲ ರಾಷ್ಟ್ರ ಪ್ರಶಸ್ತಿಯನ್ನ ಈ ಚಿತ್ರ ಗೆದ್ದುಕೊಳ್ಳುತ್ತೆ. 4 ಸ್ವರ್ಣ ಕಮಲ ಗೆದ್ದಂತ ಏಕೈಕ ನಿರ್ದೇಶಕ ಅಂತ ಹೇಳಿದ್ರೆ ಅದು ಗಿರೀಶ್ ಕಾಸರವಳ್ಳಿ ಅವರು. ಘಟಶ್ರಾದ್ಧ 1977 ತೆರೆ ಕಂಡಂತ ಘಟಶ್ರಾದ್ಧ, 1986 ತಬರನ ಕತೆ, ಹಾಗೆ 1997 ತೆರೆ ಕಂಡಂತ ತಾಯಿ ಸಾಹೇಬ, 2002 ದ್ವೀಪ ಚಿತ್ರಗಳಿಗಾಗಿ 4 ಅತ್ಯುತ್ತಮ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತ ಅಪರೂಪದ ಸಾಧನೆಯನ್ನ ಗಿರೀಶ್ ಕಾಸರವಳ್ಳಿ ಅವರು ಮಾಡಿದ್ದಾರೆ.
0: ಅದ್ಭುತವಾದಂತಹ ಇನ್ಫಾರ್ಮೇಶನ್. ಹಾಗೆಯೇ ಈ ದೇವ ಭಾಷೆಗಳು ಅಂತ ಹೇಳ್ಬಿಟ್ಟು ಹೇಳಿ ಕೆಲವು ಭಾಷೆಗಳನ್ನ ಕರೀತಾರೆ, ಅದರಲ್ಲಿ ಹಿಬ್ರೂ ಮತ್ತು ಲ್ಯಾಟಿನ್, ಹಾಗೆಯೇ ನಮ್ಮ ಸಂಸ್ಕೃತ. ಸಂಸ್ಕೃತ ಬಹಳಷ್ಟು ಭಾಷೆಗಳಿಗೆ ತಾಯಿ ಅಂತ ನಾವು ಹೇಳ್ತೇವೆ. ನಮ್ಮ ಕನ್ನಡದ ಜೀವಿ ಅಯ್ಯರವರು ಸಂಸ್ಕೃತ ಭಾಷೆಯಲ್ಲಿ ಚಿತ್ರವೊಂದನ್ನು ಮಾಡಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಅದು ಆದಿಶಂಕರಾಚಾರ್ಯ 1983 ಬಂತು. ಹಾಗೆಯೇ ಅವರ ಭಗವದ್ಗೀತಾ ಸಾಧನೆಯೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ಅದರ ಬಗ್ಗೆ. ಜಿ ವಿ ಅಯ್ಯರ್ ಅವರ ಭಗವದ್ಗೀತಾ 1993 ಬಂದಂತಹ ಚಿತ್ರನೂ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತು. ಆತ್ಮೀಯ ಸ್ನೇಹಿತರೆ, ಪ್ರಶಸ್ತಿ ಅನ್ನುವಂಥದ್ದು ಇವತ್ತಿನ ಟೈಮ್ನಲ್ಲಿರೋ ರೀತಿಯಲ್ಲಿ ಆವತ್ತಿರಲಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಪ್ರಶಸ್ತಿಯನ್ನು ಅವತ್ತಿನ ಕಾಲದಲ್ಲಿ ಅಂದಿನ ಮಾನದಂಡಕ್ಕೆ ತಕ್ಕನಾಗಿ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಂದ್ರೆ ಇವತ್ತಿನ ಇರಬಹುದು, ನೋ ಪ್ರಾಬ್ಲಮ್, ಆದ್ರೆ
1: ಇವತ್ತಿನ ಸಡಿಲಿಕೆಗಳು ಅವತ್ತು ಇರಲಿಲ್ಲ.
0: ಅಷ್ಟೇ, ನೀನು ನನಗೆ ಸರಿಯಾಗಿ ಹೇಳಿದೆ. ಸೊ ಒಂದು ಹಾಡನ್ನ ಕೇಳ್ಕೊಂಡ್ಬಿಟ್ಟು ನಂತರ ಮಾತನಾಡೋಣಂತೆ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮ ಕನ್ನಡ ಕಾಮನ ಬಿಲ್ಲು, ಕೇಳ್ತಾ ಇದ್ದೀರ ಕಾರ್ಯಕ್ರಮ ನವಿಲುಗರಿ.

0: ನಾಗಮಂಡಲ ಈ ಚಿತ್ರ ನಿರ್ದೇಶನಕ್ಕೆ ಒಳಪಟ್ಟಿತ್ತು. ನಮ್ಮ ಏನಂದ್ರೆ ರಂಗಭೂಮಿಯಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದಲ್ಲಿ ಶಂಕರ್ ನಾಗ್ ಮತ್ತು ಅರುಂಧತಿ ನಾಗ್ ಅವರಿಗೆ ಬಹಳಷ್ಟು ಹೆಸರನ್ನು ತಂದುಕೊಟ್ಟಂತಹ ಈ ನಾಟಕ, ಅದನ್ನೇ ಚಿತ್ರರೂಪಕ್ಕೆ ತಂದವರು ನಾಗಾಭರಣ ಅವರು. ನಾಗಮಂಡಲ ಅನ್ನುವಂತಹ ಈ ಚಿತ್ರ ವಿಜಯಲಕ್ಷ್ಮಿ ಮತ್ತು ಪ್ರಕಾಶ್ ರಾಜ್, ಬಿ ಜಯಶ್ರೀ ಅವರ ಅಭಿನಯ ತುಂಬ ಚೆನ್ನಾಗಿತ್ತು. ಮಂಡ್ಯ ರಮೇಶ್ ಅವರ ಬಹಳ, ಅದರಲ್ಲೂ ಕೂಡ ಬಿ ಜಯಶ್ರೀ ಅವರ ಒಂದು
1: ತಿರುಗುದು.
0: ಈಗ ನಾನು ಜಿ ವಿ ಅಯ್ಯರ್ ಅವರ ಇನ್ಫಾರ್ಮೇಶನನ್ನು ಕೊಟ್ಟಾದ ನಂತರ ಕನ್ನಡಕ್ಕೆ ಮೊದಲ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟವರು 1975 ಕಡಲ ಭಾರ್ಗವ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರ ಕಾದಂಬರಿಯನ್ನು ಆಧರಿಸಿ ಬಂದ ಚೋಮನ ದುಡಿ. ಇದರಲ್ಲಿ ಚೋಮನ ಪಾತ್ರದಲ್ಲಿ ಅಭಿನಯಿಸಿದ ಎಂ ವಿ ವಾಸುದೇವರಾವ್ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೀತಾರೆ. ಹಾಗಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ದಾದಾಸಾಹೇಬ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಪ್ರಥಮ ನಟ ಅಂತ ಹೇಳಿದ್ರೆ ವಾಸುದೇವರಾವ್ ಅವರು.
1: ಹೌದು, ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಪ್ರಥಮ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಹಿನ್ನೆಲೆ ಗಾಯನಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ವರನಟ ಅಂತಲೇ ನಾವು ಅಷ್ಟು ಪ್ರೀತಿಯಿಂದ ಕರಿತೀವಿ. ಈ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ಹಾಡಿನ ಗಾಯನಕ್ಕಾಗಿ 1992 ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿಯನ್ನು ಪಡಿತಾರೆ.
0: ಆ ಹಾಡು ಎಷ್ಟು ಚಂದ ಅಲ್ವಾ.
1: ಹೌದು,
0: ಆ ಹಿಮಾಲಯದ ತಪ್ಪಲಲ್ಲಿ ಚಿತ್ರೀಕರಣ ಆದಂತಹ ಈ ಚಿತ್ರ, ಈ ಹಾಡು ಅಲ್ಲದೆ ಆ ಚಿತ್ರದಲ್ಲಿ ಆ ಸಂದರ್ಭ ಇದೆ ಅಲ್ಲ, ಬಹಳ ದಟ್ ಸಿಚುವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಹೇಗೆ ವ್ಯಕ್ತಿ ಎಲ್ಲವನ್ನ ತ್ಯಾಗ ಮಾಡಿ ಕೊನೆಗೆ ಆಧ್ಯಾತ್ಮಿಕತೆಯಲ್ಲಿ ತನ್ನ ಜೀವನದ ಅರ್ಥವನ್ನು ಪಡಿತಾರೆ ಅನ್ನುವಂತಹ ಸಂದರ್ಭದಲ್ಲಿ ಬರುವಂತಹ ಈ ಗೀತೆ ತುಂಬ ಅದ್ಭುತವಾಗಿ ಸೂಕ್ತ, ಬಹಳ ಸೂಕ್ತ. ಓಕೆ, ಈಗ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಹೇಳಿದ್ಮೇಲೆ ನಾನು ಮತ್ತೆ ಗಿರೀಶ್ ಕಾಸರವಳಿಯ ಬಗ್ಗೆನೇ ಮಾತನಾಡಬೇಕು. ಚಾರುಹಾಸನ್ ಅವರ ರಾಷ್ಟ್ರ ಪ್ರಶಸ್ತಿ ಸಾಧನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ತಬರನ ಕಥೆ 1986 ಈ ಚಿತ್ರದ ಅಭಿನಯಕ್ಕೋಸ್ಕರ ಚಾರುಹಾಸನ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತು.
1: ಹೌದು, ಅಷ್ಟೇ ಅಲ್ಲ, ನಾನು ಇತ್ತೀಚೆಗೆ ನಾವು ಕಳ್ಕೊಂಡಂಥವರು ಸದಾ ನೆನಪಿನಲ್ಲಿ ಉಳಿಯುವಂಥ ಸಂಚಾರಿ ವಿಜಯ್ ಅವ್ರ ಬಗ್ಗೆ ಕೂಡ ನಾವು ಮಾತಾಡಲೇಬೇಕು. ಯಾಕಂದರೆ ಅವರದ್ದು ಒಂದು ಲೆಕ್ಕದಲ್ಲಿ ಐತಿಹಾಸಿಕ ಜಯ ಅಂತಲೇ ಹೇಳ್ಬೋದು. ನಾನು ಅವನಲ್ಲ ಅವಳು ಅನ್ನುವಂಥ ಚಿತ್ರ 2014 ತೆರೆ ಕಂಡಂಥ ಚಿತ್ರ, ತೃತೀಯ ಲಿಂಗಿ ಪಾತ್ರದ ಅಭಿನಯಕ್ಕಾಗಿ ಸಂಚಾರಿ ವಿಜಯ್ ಅವರು ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ.
0: ಅದ್ಭುತವಾದಂತಹ ಚಿತ್ರ ಅದಾಗಿತ್ತು,
1: ಅದ್ಭುತವಾದಂತಹ ನಟನೆ ಕೂಡ
0: ಹಾಗಾಗಿತ್ತು. ಆತ್ಮೀಯ ಸ್ನೇಹಿತರೆ, 12:20:27 ಕೇಳ್ತಾ ಇರಿ ಎಫ್ ಎಂ ರೇನ್ಬೋ. ನಿಮ್ಮ ಸಂದೇಶಗಳು ಕೂಡ ಬರಲಿ, ಖಂಡಿತವಾಗ್ಲೂ ಅದೇ ನಮ್ಮ ನಿಮ್ಮ ನಡುವಿನ ಸಂವಹನಕ್ಕೆ ಜೀವಾಳ.

0: ಗ್ರಾಮೀಣ ಭಾಷೆಯ ಸೊಗಡಿಗೆ ಅದ್ಭುತವಾದಂತಹ ಸ್ವರ ಸಂಯೋಜನೆಯನ್ನು ಮಾಡಿದ ಬಂಗಾರದ ಜಿಂಕೆ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ರಮ್ಯಾ, ಇವಾಗ ಕಾಂತಾರ ಅನ್ನುವಂತಹ ಚಿತ್ರನೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ
1: ನಟ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತು.
0: ಹಾಗೆಯೇ ಕನ್ನಡಕ್ಕೆ ಮೊದಲ ನಟಿ ರಾಷ್ಟ್ರ ಪ್ರಶಸ್ತಿಯನ್ನು ಬಿ ಎಸ್ ರಂಗ ನಿರ್ದೇಶನದ ನಿಮಜ್ಜನ 1978 ಚಿತ್ರದ ಅಭಿನಯಕ್ಕೋಸ್ಕರ ಶಾರದಾ ಅವರಿಗೆ ಸಿಗತ್ತೆ.
1: ಹೌದು, ಇದೇ ಪ್ರಶಸ್ತಿಗೆ ಪಾತ್ರರಾಗ್ತಾರೆ ನಟಿ ತಾರಾ ಕೂಡ. ಪಿ ಶೇಷಾದ್ರಿ ನಿರ್ದೇಶನದ 2004 ತೆರೆ ಕಂಡಂತ ಹಸೀನಾ ಚಿತ್ರದ ನಟನೆಗಾಗಿ ಹಿರಿಯ ನಟಿ ತಾರಾ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ.
0: ಹಾಗೆಯೇ ಉಮಾಶ್ರೀ ಅವರ ಗುಲಾಬಿ ಟಾಕೀಸ್, ಕರೆಕ್ಟ್ ಅಲ್ವಾ?
1: ಹೌದು,
0: ವೈದೇಹಿ ಅವರ ಸಣ್ಣ ಕಥೆ ಆಧಾರಿತ, ಹಾಗೆಯೇ ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಗುಲಾಬಿ ಟಾಕೀಸ್ 2007 ಬಂತು ಈ ಚಿತ್ರ. ಈ ಚಿತ್ರದ ಅಭಿನಯಕ್ಕೋಸ್ಕರ ಅತ್ಯುತ್ತಮ ನಟಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗ್ತಾರೆ ಉಮಾಶ್ರೀ ಅವರು.
1: ಹೌದು, ಪಿ ಶೇಷಾದ್ರಿ ಅವರ ಸತತ ರಾಷ್ಟ್ರ ಪ್ರಶಸ್ತಿಯ ದಾಖಲೆಯನ್ನು ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕು. ನಿರ್ದೇಶಕ ಪಿ ಶೇಷಾದ್ರಿ ಅವರು ಮೊದಲ 8 ಚಿತ್ರಗಳೇನಿದೆ 2001 ಅತಿಥಿ ಚಿತ್ರದಿಂದ ಆರಂಭಿಸಿ ಸತತವಾಗಿ ವಿವಿಧ ವಿಭಾಗಗಳಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗೆದ್ದು ದಾಖಲೆಗಳನ್ನು ನಿರ್ಮಿಸಿವೆ ಅಂತಾನೆ ಹೇಳ್ಬೋದು.
0: ಅದರಲ್ಲೂ ನಮಗೇನನ್ಸುತ್ತೆ ಅಂದರೆ ಇವರನ್ನೆಲ್ಲ ನೋಡಿದಾಗ ನಮಗೆ ಗಿರೀಶ್ ಕಾಸರವಳ್ಳಿ ಇರಬಹುದು, ಪಿ ಶೇಷಾದ್ರಿ ಇರಬಹುದು, ಇವರೆಲ್ಲರೂ ಕೂಡ ಒಂದು ರೀತಿಯ ಚಿತ್ರ ನಾಗಾಭರಣ ಅಲ್ವಾ, ನಮ್ಮ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯುತ್ತಮ ಅವ್ರದ್ದು. ಅವರ ಒಂದು ಕ್ಲಾಸೇ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ರಾಷ್ಟ್ರ ಪ್ರಶಸ್ತಿಗೋಸ್ಕರನೇ ಚಿತ್ರಗಳನ್ನ ಮಾಡ್ತಾ ಇದ್ರ ಅಂದ್ರೆ ತೆರೆ ಮೇಲೆ ತರೋದಕ್ಕೆ ಈ ಕಥೆಗಳೆಲ್ಲ ತುಂಬಾ ಕಷ್ಟ ಆದ್ರೂ ಕೂಡ ಇವರ ನಿರ್ದೇಶನದಲ್ಲಿ ಅವುಗಳನ್ನ ನೋಡ್ಬೇಕಾದ್ರೆ ತುಂಬಾ ಕಷ್ಟ ಇಂತಹ ಚಿತ್ರಗಳನ್ನ, ಕಲಾಚಿತ್ರಗಳನ್ನ
1: ಕಲಾ
0: ಮಾಡುವಂಥದ್ದು ಆರ್ಟ್ ಫಿಲ್ಮ್ಸ್.
1: ಹೌದು, ಆದ್ರೆ ಆ ಸಿನಿಮಾಗಳು ಬಂದಾಗ ಅದನ್ನ ತೆರೆ ಮೇಲೆ ನೋಡಿದಾಗ್ಲೇ ನಮಗೆ ಗೊತ್ತಾಗ್ಬಿಡತ್ತೆ ರಾಷ್ಟ್ರ ಪ್ರಶಸ್ತಿ ಆಲ್ರೆಡಿ ನಾವು ಕೊಟ್ಬಿಟ್ಟಿರ್ತೀವಿ, ಪ್ರೇಕ್ಷಕರೇ ಕೊಟ್ಬಿಟ್ಟಿರ್ತಾರೆ ಎಂಥ ಕತೆ, ಒಬ್ಬ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಅನ್ಸುತ್ತೆ. ಹಾಗಾಗಿ ಬಹುಶಃ ರಾಷ್ಟ್ರ ಪ್ರಶಸ್ತಿ ಸಿಗೋ ಅಂತ ವಿಚಾರ ತುಂಬಾ ಆಶ್ಚರ್ಯ ಅಂತೇನು ಅನ್ಸೋದಿಲ್ಲ.
0: ಕರೆಕ್ಟ್ ಅಲ್ವಾ? ಆತ್ಮೀಯ ಸ್ನೇಹಿತರೆ, ಕೇಳ್ತಾ ಇರಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 MHz ಕಂಪನಾಂಕ ನವಿಲುಗರಿ ಕಾರ್ಯಕ್ರಮ.

ಸಮಯ 12:30 ಇನ್ನು ಮುಂದೆ ಏಷ್ಯನ್ ಗೇಮ್ಸ್ 2026 ಕುರಿತಾದಂಥ ತಾಜಾ ಮಾಹಿತಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಚಂದನದ ಗೊಂಬೆ ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನ ನಾವು ಕೇಳಿದ್ವಿ. ರಮ್ಯಾ, ಏನ್ ಗೊತ್ತಾ, ನಮ್ಮ ಕರ್ನಾಟಕ ಸರ್ಕಾರ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ಅತ್ಯುತ್ತಮ ನಿರ್ದೇಶಕರಿಗೆ ಕೊಡುವಂತಹ ಪ್ರಶಸ್ತಿಗೆ
1: ಪುಟ್ಟಣ್ಣಕಣಗಾಲ್ ಪ್ರಶಸ್ತಿ.
0: ನನಗೀಗ ಕ್ವಿಜ್ ಟೈಮ್ ಇದೆ ನಿನಗೆ, ನೆಕ್ಸ್ಟ್ ನಾನು ಕೇಳ್ತಾ ಇದ್ದೀನಿ ಕ್ವಿಜ್. ಓಕೆ, ನಿರ್ದೇಶಕರಿಗೆ ಕೊಡುವಂತಹ ಆ ಪ್ರಶಸ್ತಿಗೆ ಕರ್ನಾಟಕ ಸರ್ಕಾರ ಪುಟ್ಟಣ್ಣಕಣಗಾಲ್ ಪ್ರಶಸ್ತಿ ಅಂತ ಹೇಳಿದೆ. ಹಾಗೆಯೇ ತಮ್ಮ ಜೀವಮಾನದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿದಂತಹ ನಟರಿಗೆ ಕೊಡುವಂತಹ, ನಟ ನಟಿಯರಿಗೆ ಕೊಡುವ ಪ್ರಶಸ್ತಿ
1: ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿ.
0: ವೆರಿ ಗುಡ್. ಓಕೆ, ಸೊ ಹೇಳಿಕ
1: ಅಬ್ಬ ನಾನು ಗೆದ್ಬಿಟ್ಟೆ. ಸೊ ನಾವಿವಾಗ ಅಭಿಯಾನವನ್ನ ಮಾಡ್ತಾ ಇದೀವಿ. ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಕೂಡ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದೆ. ಏನ ಅಭಿಯಾನ ಅಂತ ಹೇಳಿದ್ರೆ, ಸ್ವಚ್ಛತೆಯೇ ಸೇವೆ 2026 ಈ ಅಭಿಯಾನವನ್ನ ನಾವು ನಡೆಸ್ತಾ ಇದೀವಿ. ಹೀಗಿದ್ದಾಗ ನಾವು ಪರಿಸರ ಸಂರಕ್ಷಣೆಯ ಬಗ್ಗೆ ನಾವು ಮಾತಾಡ್ತಾನೆ ಇದೀವಿ. ಹಾಗಾಗಿ ಈ ಸಮಯದಲ್ಲಿ ನಾವು ಪರಿಸರ ಸಂರಕ್ಷಣಾ ಚಿತ್ರ ಪ್ರಶಸ್ತಿಯ ಬಗ್ಗೆ ಕೂಡ ಮಾತಾಡಲೇಬೇಕು. ಶಿವರಾಮ ಕಾರಂತರ ಕಾದಂಬರಿಯನ್ನ ಆಧರಿಸಿ ಪಿ ಶೇಷಾದ್ರಿ ಅವರ ನಿರ್ದೇಶನ ಮಾಡಿದಂತ 2011 ತೆರೆ ಕಂಡಂತ ಬೆಟ್ಟದ ಜೀವ ಚಿತ್ರ ಕೂಡ ಅತ್ಯುತ್ತಮ ಪರಿಸರ ಸಂರಕ್ಷಣಾ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಳ್ಳುತ್ತೆ.
0: ಓಕೆ, ಹಾಗಂತ ಹೇಳಿದಾಗ ನೀನು ಬೆಟ್ಟದ ಜೀವ ಅಂತ ಹೇಳ್ಬಿಟ್ಟು ಹೇಳಿದಾಗ ಬೆಟ್ಟದ ಹೂವು ಚಿತ್ರಕ್ಕೋಸ್ಕರ ಆ ಚಿತ್ರದಲ್ಲಿ ಅಭಿನಯಿಸಿದ ಬಾಲನಟ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದಂತಹ
1: ಪುನೀತ್ ರಾಜ್ಕುಮಾರ್.
0: ಓಕೆ, ಅದು ಅಷ್ಟರಲ್ಲೇ 1995 ಈಗ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಂತವರು ಮೂರು ಜನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳಬೇಕಾದ್ರೆ, ನಾನು 1995 ಈ ಪ್ರಶಸ್ತಿಗೆ ಭಾಜನರಾದಂತಹ ಡಾಕ್ಟರ್ ರಾಜ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೇನೆ.
1: ಖಂಡಿತ.
0: ಹಾಗೇನೆ ಗುರುದತ್ ಅವರ ಚಿತ್ರಗಳಲ್ಲಿ ಇದು ಛಾಯಾಗ್ರಹಣ ಮಾಡಿದಂತಹ ಮೈಸೂರಿನ
1: ವಿ ಕೆ ಮೂರ್ತಿ ಅವರು
0: ಕೂಡ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರ ಕೊಡುವಂತಹ ಚಿತ್ರರಂಗದ ಅತ್ಯುನ್ನತ ಪ್ರಶಸ್ತಿಯಾದಂತಹ ದಾದಾ ಸಾಹೇಬ್ ಫಾಲ್ಕೆಗೆ ಭಾಜನರಾಗಿರ್ತಕ್ಕಂಥವರು
1: ಮೂವರು ಕನ್ನಡಿಗರು.
0: ಡಾಕ್ಟರ್ ರಾಜ್ಕುಮಾರ್ ಅವರು 1995, ನಂತರ
1: ವಿ ಕೆ ಮೂರ್ತಿ ಅವರು,
0: ಈಗ
1: ಅನಂತನಾಗವರು.
0: ಓಕೆ, ಆತ್ಮೀಯ ಸ್ನೇಹಿತರೆ, ಕೇಳೋಣವಂತೆ ಎಫ್ ಎಂ ರೇನ್ಬೋ ನಿಮ್ಮ ಸಂದೇಶಗಳು ಬರಲಿ. ನಾನು ಪುನೀತಾ, ಹಾಗೆ ರಮ್ಯಾ ನಿಮ್ಮೊಂದಿಗಿದ್ದೇವೆ ನವಿಲುಗರಿ ಕಾರ್ಯಕ್ರಮದಲ್ಲಿ.
2: ನಾನು
3: ಐ,
2: ನೀನು
3: ಯು,
2: ಕಾಡು
3: ಫಾರೆಸ್ಟ್,
2: ಬೆಟ್ಟ
3: ಮೌಂಟೇನ್,
2: ಹೂ
4: ಫ್ಲವರ್,
2: ಬೆಟ್ಟದ ಹೂ
3: ಮೌಂಟೇನ್ ಫ್ಲವರ್.
2: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
3: ಎಲ್ಲಿ ಇನ್ನೊಂದ್ಸಲ ಹೇಳು.
2: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೆ.
3: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರ್

0: ಎಷ್ಟು ಅದ್ಭುತವಾಗಿ ಬೆಟ್ಟದ ಹೂವು ಅನ್ನುವಂಥದ್ದು ಅಲ್ವಾ. ಈ ಕಂಗ್ಲೀಷಲ್ಲಿ ಇರುವಂತಹ ಈ ಹಾಡು ಬೇಕಾದಷ್ಟು ಕಾರಣಗಳಿಗೋಸ್ಕರ ತುಂಬ ಇಷ್ಟ ಆಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಆದರೆ ಪುನೀತ್ ರಾಜ್ಕುಮಾರ್ ಆ ಒಂದು ಮಾಸ್ಟರ್ ಲೋಹಿತ್ ಆಗಿದ್ದರು ಅವಾಗ, ಆಯ್ತಾ ಅವರು, ಸೊ ತುಂಬ ಚೆನ್ನಾಗಿ ಹಾಡಿರ್ತಕ್ಕಂಥ ಗೀತೆ ಅಲ್ವಾ.
1: ಅದಕ್ಕೆ ಅಲ್ವೇ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು. ಸದ್ಯ ಮೆಸೇಜ್ ಕಡೆ ಹೋಗ್ಬಿಡಣ್ವಾ.
0: ಆಯ್ತು.
1: ಹೆಚ್ ಎಲ್ ಬಸವರಾಜು ಪುಟ್ಟಿಗೆರೆ ಹೊಸಹಳ್ಳಿ ಮಾಡಾಳ್ ಅಂಚೆ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಸಂಚಾರಿ ವಿಜಯ್ ಅವರನ್ನ ನೆನಪಿಸಿದ್ರಿ ಕಾರ್ಯಕ್ರಮದಲ್ಲಿ, ಸೂಕ್ತ ಸಂದರ್ಭದಲ್ಲಿ ನೆನಪಿಸಿದ್ರಿ. ಯಾಕೆ ಅಂತ ಹೇಳಿದ್ರೆ ಮಾಡಾಳು ಅವರ ಊರು ಇಲ್ಲಿ. ಈಗ ಶ್ರೀ ಸ್ವರ್ಣಗೌರಿ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರು ಇಲ್ಲಿರ್ತಾ ಇದ್ರು. ಅವರಿಗೆ ರಾಷ್ಟ್ರ ಪ್ರಶಸ್ತಿಗೆ ಅವರು ತುಂಬಾ ಅರ್ಹರಾಗಿದ್ರು. ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ.
0: ಹಾಗೇನೆ ಸಂದೇಶ ಬರ್ತಾ ಇದೆ, ಮಾಹಿತಿ ಮತ್ತೆ ನಿರೂಪಣೆ ಇದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಮಾಹಿತಿ ಮತ್ತೆ ನಿರೂಪಣೆ ಹಾಗೇನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನುವಂತಹ ಉಷಾ ನಾಗರಭಾವಿ ಅವರ ಸಂದೇಶವನ್ನು ಕೂಡ ಬಂದಿದೆ.
1: ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಹಾಡುಗಳು ಅಮೋಘವಾಗಿದ್ವು ಅಂತ ಹೇಳಿ ಕಿಚನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.
0: ಓಕೆ ನವಿಲುಗಳೇ, ಆಹಾ, ನಮ್ಮನ್ನು ನವಿಲುಗಳೇ ಅಂತ ಕರೀತಾ ಇದ್ದಾರೆ. ಇಂದಿನ ಕಾರ್ಯಕ್ರಮ ಪ್ರಸ್ತುತಿ ಕನ್ನಡ ಚಿತ್ರರಂಗದ ಹೆಮ್ಮೆಯಾಗಿದೆ. ಮಿಸ್ ಲೀಲಾವತಿ ಚಿತ್ರಕ್ಕೆ ನಟಿ ಜಯಂತಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂತ ಹೇಳ್ಬಿಟ್ಟು ಹೇಳಿ ಮಂಗಳ ಅವರು ಮೈಸೂರಿನಿಂದ ಮೆಸೇಜ್ ಅನ್ನ ಮಾಡಿದ್ದಾರೆ.
1: ಹೌದು, ಖಂಡಿತ, ನಿಮ್ಮ ಮಾತು ಸತ್ಯ. ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಪುನೀತಾ ಅಂಡ್ ರಮ್ಯ. ಧನ್ಯವಾದಗಳು ಹಾಡುಗಳು ಮತ್ತು ಮಾಹಿತಿಗೆ. ನಿಮ್ಮಿಬ್ಬರ ಮಾತನ್ನ ಕೇಳೋದು ಸಖತ್ ಚಂದ ಇರುತ್ತೆ. ಮತ್ತೆ ಇರೋದು ಚಿಕ್ಕ ಸಮಯದಲ್ಲಿ ಈ ಕಾರ್ಯಕ್ರಮಗಳು ಬೇರೆ. ಅಬ್ಬಬ್ಬಾ, ಒಂದು ಗಂಟೆ ಇದೆ. ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.
0: ಓಕೆ, ಹಾಗೇನೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ಅವ್ರು ಹೇಳ್ತಾ ಇದ್ದಾರೆ, ಎಫ್ ಎಂ ರೇನ್ಬೋದಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇರತಕ್ಕಂತಹ ನಿರೂಪಕರಿಗೆ ಧನ್ಯವಾದ. ಇವತ್ತಿನ ಕಾರ್ಯಕ್ರಮ ತುಂಬ ಆಸಕ್ತಿದಾಯಕವಾಗಿತ್ತು ಅಂತ ಹೇಳ್ತಾ ಇದ್ದಾರೆ.
1: ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನವಿಲುಗರಿ ಕಾರ್ಯಕ್ರಮ ನಿರೂಪಣೆ ತುಂಬಾ ಇಷ್ಟವಾಯಿತು ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.
0: ಈಗ ನಾವು ಮೆಸೇಜ್ಗಳನ್ನ ಒಂದು ಕಾಲ ಇತ್ತು. ಓಕೆ, ಇದು ನನಗೆ ಕಳಿಸ್ಕೊಡ್ತಾ ಇರತಕ್ಕಂಥ ಸಂದೇಶ. ಭೋಜರಾಜ್ ಕಾಮನಳ್ಳಿ ಪಂಜಾಬಿನಿಂದ ಮೆಸೇಜ್ ಮಾಡಿದ್ದೀರಾ. ನಿಮ್ಮ ಈ ಏಕೆಂತ ಹೇಳಿದ್ರೆ ನೀವು ನಮ್ಮನ್ನು ಅಷ್ಟು ಬೆನ್ನು ತಟ್ಟಿ ನೀವು ಈ ಸಂದೇಶವನ್ನು ಕಳಿಸಿದ್ದೀರಾ, ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೇವೆ. ರಾಷ್ಟ್ರ ಪ್ರಶಸ್ತಿ, ಸ್ವರ್ಣಕಮಲ ಪ್ರಶಸ್ತಿ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕುರಿತ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಸಾರ್ಥಕ ಆಯಿತು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಈ ಮೆಚ್ಚುಗೆಯ ಮಾತುಗಳಿಗೆ ಧನ್ಯವಾದ ಭೋಜರಾಜ್ ಕಾಮನಳ್ಳಿ.
1: ಎಸ್, ಸುವರ್ಣ ಪ್ರವೀಣ ಅಂತ ಹೇಳಿ ಧನಿಸಂದ್ರದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
0: ಓಕೆ, ನಿಮ್ಮೆಲ್ಲರ ಈ ಆತ್ಮೀಯತೆಯ ಅಭಿಮಾನದ ಮೆಚ್ಚುಗೆಯ ಮಾತುಗಳಿಗೆ ನಾನು ಮತ್ತೆ ರಮ್ಯಾ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು. ಮುಂದಿನ ಹಾಡನ್ನ ನಾವು ಕೇಳೋಣಂತೆ. ಯಾವ್ದನ್ನ ಕೇಳೋಣ? ಪುಟ್ಟಣ್ಣ ಕಣಗಾಲ್ ಅವರನ್ನ ನೆನಪಿಸ್ಕೊಂಡಿದ್ದೇವೆ ಅಲ್ವಾ ನಾವು.
1: ಹೌದು,
0: ಕನ್ನಡ ಕನ್ನಡ ನಾಡಿನಲ್ಲಿ ಅತ್ಯುತ್ತಮ ಚಿತ್ರಗಳನ್ನ ನಿರ್ದೇಶನದ ಮೂಲಕ ಕೊಟ್ಟಂತಹ ನಿರ್ದೇಶಕರಿಗೆ ಸಲ್ಲುವಂತಹ ಪ್ರಶಸ್ತಿ ಕಣಗಾಲ್ ಪುಟ್ಟಣ್ಣ ರಾಜ್ಯ ಪ್ರಶಸ್ತಿ. ಹಾಗಾದ್ರೆ ಅವರು ನಿರ್ದೇಶನ ಮಾಡಿದಂತಹ ರಂಗನಾಯಕಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಈ ಹಾಡು ಬೇಕಾದಷ್ಟು ಕಾರಣಗಳಿಗೋಸ್ಕರ ನಮಗೆ ಇಷ್ಟ ಆಗತ್ತಲ್ವಾ ರಮ್ಯ? ಇದರಲ್ಲಿ ಬಳಸಿರತಕ್ಕಂತಹ ಪದಗಳಿದೆಯಲ್ಲ, ಒಂದು ಒಬ್ಬ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹರಸಬಹುದು, ಹಾರೈಕೆಯನ್ನು ಕೊಡಬಹುದು ಅನ್ನೋದಕ್ಕೆ ಈ ಗೀತೆಯಲ್ಲಿರ್ತಕ್ಕಂತಹ ಸಾಹಿತ್ಯ, ಸ್ವರ ಸಂಯೋಜನೆ ಎಲ್ಲವೂ ಕೂಡ
1: ಅಣ್ಣ ತಂಗಿನ ಹರಿಸೋ ರೀತಿಗೆ ಬಹುಶಃ ಪದಗಳಿಗೆ ಪಾರವೇ ಇಲ್ಲ ಅಂತ ಹೇಳ್ಬೋದು.
0: ಸೈಕಾಲಜಿಯನ್ನು ಇಷ್ಟಪಡುವಂತಹ ನಾವೆಲ್ಲರೂ ಕೂಡ ನೋಡ್ತೇವೆ ಎಡಿಬಸ್ ಕಾಂಪ್ಲೆಕ್ಸ್, ಎಲೆಕ್ಟ್ರಾ ಕಾಂಪ್ಲೆಕ್ಸ್ ಅಲ್ಲಿ ಬಂದಂತಹ ಈ ಚಿತ್ರ ನಮ್ಮ ಕಣಗಾಲ್ ಪುಟ್ಟಣ್ಣ ಅವರ ಚಿತ್ರಗಳಿಗೆ ಎಲ್ಲವೂ ಕೂಡ ಕಥಾವಸ್ತು ಆಗ್ತಾ ಇದ್ವು. ಅದರಲ್ಲಿ ಹೋಗಿ ಬಾ ದೀರ್ಘ ಸುಮಂಗಲಿ ಅನ್ನುವಂತಹ ಈ ಪದ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಗುತ್ತೆ. ವೆರಿ ಬ್ಯೂಟಿಫುಲ್ ವಿಷಸ್ ಅಲ್ವಾ? ಆಯ್ತು, ಇವಾಗ ಕಾರ್ಯಕ್ರಮವನ್ನ ಮುಗಿಸುವಂತಹ
1: ಹೊತ್ತು ಕೂಡ ಸಮೀಪಿಸ್ತಾ ಇದೆ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಮಯ ಆಗ್ಬಿಟ್ಟಿದೆ 12:56:56.
0: ಸಮಯ ಯಾರಿಗೂ ಕಾಯುವುದಿಲ್ಲ, ಹಾಗಾಗಿ ಹೇಳ್ತೇವೆ ಕಾಲಾಯ ತಸ್ಮೈ ನಮಃ,
1: ಕಾಲವೇ ಎಲ್ಲವನ್ನು ನಿರ್ಧರಿಸುತ್ತೆ.
0: ಹಾಗಂತ ಹೇಳಿದ್ರೆ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರ ಈ ಪ್ರೀತಿಯ ಸಂದೇಶಗಳಿಗೆ, ನಿಮ್ಮ ಒಡನಾಟಕ್ಕೆ ನಾನು ಮತ್ತೆ ರಮ್ಯಾ ಹೇಳ್ತಾ ಇದ್ದೇವೆ
1: ಥ್ಯಾಂಕ್ ಯು.
0: ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗುವಂತೆ, ಈಗ ನೀವು ಸದ್ಯಕ್ಕೆ ಪುನೀತಾಗೆ ಹೊರಡೋಕೆ ಅನುಮತಿಯನ್ನು ಕೊಡಬೇಕು. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೇನೆ. ಪ್ರಶಸ್ತಿ ಅದು ರಾಜ್ಯದ್ದಾಗಿರಬಹುದು, ರಾಷ್ಟ್ರದ್ದಾಗಿರಬಹುದು, ಅಥವಾ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಾಗಿರಬಹುದು, ಅದರಲ್ಲೂ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಭಾರತೀಯ ಪ್ರಶಸ್ತಿ ಆಗಿರಬಹುದು, ಈ ಪ್ರಶಸ್ತಿಗಳ ಬಗ್ಗೆ ಮಾತನಾಡೋದು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ಹೆಮ್ಮೆಯ ವಿಷಯನೇ. ಇಂತಹ ಕಲೆಯ ಗರಡಿಯಲ್ಲಿ ಒಳ್ಳೊಳ್ಳೆಯ ಚಿತ್ರಗಳು ಮೂಡಿಬರಲಿ, ಆ ಮೂಲಕ ಹಳೆಯ ದಿವಸಗಳಲ್ಲಿ ಆಗ್ತಾ ಇದ್ದಂತಹ ಸಾಮಾಜಿಕ ಬದಲಾವಣೆ, ಜಾಗೃತಿ, ಅಂತಹ ಕೆಲಸಗಳು ಇವತ್ತಿನ ಚಿತ್ರರಂಗದಿಂದನೂ ಕೂಡ ಆಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ,
1: ಮತ್ತಷ್ಟು ಪಾಲ್ಕಿಗಳು ನಮಗೆ ಸಿಗಲಿ ಅನ್ನೋ ಆಶಯದೊಂದಿಗೆ
0: ನಾವಿವಾಗ ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ನನಗೆ ಅನುಮತಿಯನ್ನು ಕೊಡಿ. ಯು ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೆಚ್ಚುಗೆಯ ಮಾತುಗಳಿಗೆ ಧನ್ಯವಾದ. ಪುನೀತಾಗೆ ಹೊರಡೋಕೆ ಅನುಮತಿ ಕೊಡಿ, ಮತ್ತೆ ಭೇಟಿಯಾಗೋಣ ಮುಂದಿನ ಸೋಮವಾರ.

1:46 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ನಾನು ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ಜೆ ರಮ್ಯಾ. ಸಿಕ್ಕಾಪಟ್ಟೆ ರುಚಿಯಾಗಿರುವಂತಹ ಪಲ್ಯಗಳು ಅಂತ ಹೇಳಿದ್ರೆ ನಂಗಂತೂ ಭಾರಿ ಇಷ್ಟ. ಅವತ್ತು ನಾವು ಪಲ್ಯಗಳನ್ನ ಹೇಗೆ ದುಪ್ಪಟ್ಟು ರುಚಿಯಿಂದ ಮಾಡೋದು ಅನ್ನೋದ್ರ ಬಗ್ಗೆ ಈಗೊಂದೆರಡು ವಾರದ ಹಿಂದೆ ಮಾತಾಡಿದ್ವಿ. ಆದ್ರೆ ಇವತ್ತು ಪಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದ್ರೆ ಅಷ್ಟು ರುಚಿಯಾಗಿರಬೇಕಾದಂಥ ಪಲ್ಯದಲ್ಲಿ ಕೊಂಚ ಎಣ್ಣೆ ಜಾಸ್ತಿ ಆಗ್ಬಿಟ್ರೆ ಹೇಗಾಗತ್ತೆ? ನನಗಂತೂ ತಿನ್ನೋಕ್ಕಾಗೋಲ್ಲ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಹಿತವಾಗಿ ಮಿತವಾಗಿ ಏನಿದ್ರು ಸರಿಯಪ್ಪ ತಿನ್ನೋದಕ್ಕೆ, ಅದರಲ್ಲೂ ಎಣ್ಣೆ ಜಾಸ್ತಿ ಆಗ್ಬಿಟ್ರೆ ಬಹಳ ಕಿರಿಕಿರಿ ಆಗುತ್ತೆ ಅಂತ. ಹಾಗೊಂದು ವೇಳೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ವಪ್ಪ ಪಲ್ಯಕ್ಕೆ, ಏನ್ ಮಾಡೋದು? ಇದೆ ನನ್ನ ಪ್ರಶ್ನೆ. ಏನ್ ಮಾಡ್ತೀರಿ ಪಲ್ಯಗಳಿಗೆ ಎಣ್ಣೆ ಜಾಸ್ತಿ ಆದಾಗ? ಅಂಥದ್ದೇನಾದ್ರೂ ಟಿಪ್ಸ್ ನಿಮಗೆ ಗೊತ್ತಿದೆಯಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ, ಅಥವಾ ಕರೆ ಮಾಡಿ ಹೇಳೋದಿದ್ರೆ 2881266 ನಮ್ಮ ಸ್ಟುಡಿಯೋ ಸಂಖ್ಯೆ. 0800 ಆಡ್ ಮಾಡೋದು ಮರಿಬೇಡಿ. 2228120 6 ನಮ್ಮ ಸ್ಟುಡಿಯೋ ನಂಬರು. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

0: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಪಲ್ಯಕ್ಕೆ ಕೊಂಚ ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದೆ, ತಿನ್ನೋಕ್ ಕಷ್ಟ ಆಗ್ತಾ ಇದೆ, ಹೀಗಿದ್ದಾಗ ಏನ್ ಮಾಡುವುದು ಅಂತ ಕೇಳಿದ್ದೆ. ಇಲ್ಲೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದಾರೆ, ಐಸ್ ಕ್ಯೂಬ್ನ ಸಣ್ಣ ಬಟ್ಟೆಯಲ್ಲಿ ಸುತ್ತಿ ಎಣ್ಣೆಗೆ ತಾಗಿಸಿದ್ರೆ ಜಾಸ್ತಿ ಆದ ಎಣ್ಣೆಯನ್ನ ಅದು ಹೀರ್ಕೊಳ್ಳುತ್ತೆ ಅಂತ. ಖಂಡಿತ ಹೌದು. ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ಹೌದು ಖಂಡಿತ ನಿಮ್ಮ ಟಿಪ್ಸ್ ನಾನು ಒಪ್ಕೊಳ್ತೀನಿ. ಪಲ್ಯಕ್ಕೆ ಎಣ್ಣೆ ಜಾಸ್ತಿ ಆದ್ರೆ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಬದಲು ಹುರಿಗಡಲೆ ಪುಡಿ ಮಾಡಿ ಹಾಕಿದ್ರೆ ಎಣ್ಣೆಯೆಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳಿ ಜಯೇಶ್ವರಿಯವರು ಕೆಎಸ್ ಟೌನ್ ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹೌದು ಖಂಡಿತವಾಗಿ ಕೂಡ ಹುರಿಗಡಲೆ ಪುಡಿ ಇರ್ಬೋದು ಅಥವಾ ಕಡಲೆಕಾಯಿ ಬೀಜದ ಪುಡಿ ಇರ್ಬೋದು, ಇದನ್ನ ಹಾಕಿದ್ರು ಕೂಡ ಪಲ್ಯದಲ್ಲಿ ಜಾಸ್ತಿ ಆಗಿರುವಂತಹ ಎಣ್ಣೆ ಹೀರ್ಕೊಳ್ಳೋದಷ್ಟೇ ಅಲ್ಲ, ಪಲ್ಯದ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಾಗತ್ತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಈ ಥರದೊಂದು ವ್ಯತ್ಯಾಸ ಆಯಿತು ಅಡುಗೆಯಲ್ಲಿ ಅಂತ ಹೇಳಿದ್ರೆ ವರಿನೇ ಮಾಡ್ಕೋಬೇಡಿ. ಈ ರೀತಿಯ ಟಿಪ್ಸ್ಗಳನ್ನು ಸಿಂಪಲ್ ಆಗಿ ಫಾಲೋ ಮಾಡಿ ಎಲ್ಲವೂ ಚೆನ್ನಾಗಾಗತ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಗುಜರಾತ್ನ ಕೇವಡಿಯಾದಲ್ಲಿ ನಾಳೆ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ಭಾಗಿ. ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್. ವಿಶ್ವಸಂಸ್ಥೆ ಮಹಾಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ ತಲುಪಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದಿಂದ ಪದಕ ಬೇಟೆ, ರಾಷ್ಟ್ರಪತಿ ಸೇರಿ ಗಣ್ಯರಿಂದ ಶುಭಾಶಯ. ವಾರ್ತೆಗಳ ವಿವರ: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಕೇವಡಿಯಾದ ಏಕತಾನಗರದಲ್ಲಿ ನಡೆಯಲಿರುವ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಬುಧವಾರದಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿರುವ ರಾಷ್ಟ್ರಪತಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಹಾಗೂ ವಡೋದರಾದ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಬ್ರಹ್ಮಕುಮಾರೀಸ್ ನಡಿಯಾದ ಆಯೋಜಿಸಿರುವ ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ ನಿರ್ಮಾಣಕ್ಕಾಗಿ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನವನ್ನು ಸಹ ಅವರು ವರ್ಚುಯಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಫಾರ್ಮಾಕೋ ವಿಜಿಲೆನ್ಸ್ ಅಂದರೆ ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದ ಪಯಣ ಸ್ವಾವಲಂಬನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ರಾಷ್ಟೀಯ ಔಷಧ ಸೂಚಿಯ 7ನೇ ಆವೃತ್ತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಪ್ರಸ್ತುತ ದೇಶಾದ್ಯಂತ 1100ಕ್ಕೂ ಹೆಚ್ಚು ಔಷಧಿ ದುಷ್ಪರಿಣಾಮ ಮೇಲ್ವಿಚಾರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ಜಾಲವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮಟ್ಟದವರೆಗೂ ವಿಸ್ತರಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಜಾಗತಿಕ ರೋಗಿ ಸುರಕ್ಷತಾ ದತ್ತಾಂಶಕ್ಕೆ ಭಾರತ ಫಾರ್ಮಕೋ ವಿಜಿಲೆನ್ಸ್ ಮಾಹಿತಿಯನ್ನು ಒದಗಿಸುತ್ತಿದ್ದು, 2014ರಲ್ಲಿ 123ನೇ ಸ್ಥಾನದಲ್ಲಿದ್ದ ಭಾರತ ಪ್ರಸ್ತುತ 8ನೇ ಸ್ಥಾನಕ್ಕೆ ಜಿಗಿದಿದೆ. ಹಾಗೂ ಜಗತ್ತಿನ 25 ರಾಷ್ಟಗಳು ಭಾರತೀಯ ಫಾರ್ಮಕೋಫಿಯಾವನ್ನು ಅಧಿಕೃತವಾಗಿ ಗುರುತಿಸಿ ಸ್ವೀಕರಿಸಿವೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಮಹಾಸಭೆಯ ಉನ್ನತ ಮಟ್ಟದ ಸಪ್ತಾಹದ ಅಧಿವೇಶನದಲ್ಲಿ ಭಾಗವಹಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ ತಲುಪಿದ್ದು, ಹಿರಿಯ ಭಾರತೀಯ ರಾಜತಾಂತ್ರಿಕರ ನಿಯೋಗ ಅವರನ್ನು ಬರಮಾಡಿಕೊಂಡಿದೆ. ತಮ್ಮ ಭೇಟಿಯ ವೇಳೆ ವಿದೇಶಾಂಗ ಸಚಿವರು ವಿವಿಧ ರಾಷ್ಟಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಹಾಗೂ ಬಹುಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇದೇ 26ರಂದು ಸಚಿವರು ಮಹಾಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಜಾಗತಿಕ ಪ್ರಮುಖ ವಿಚಾರಗಳ ಕುರಿತು ಭಾರತದ ನಿಲುವು, ಆದ್ಯತೆಗಳು ಹಾಗೂ ಕಳಕಳಿಯ ವಿಷಯಗಳನ್ನು ವಿಶ್ವಸಂಸ್ಥೆಯ 193 ಸದಸ್ಯ ರಾಷ್ಟಗಳ ನಾಯಕರೆದುರು ಮಂಡಿಸಲಿದ್ದಾರೆ. ನಾಳೆಯಿಂದ ಆರಂಭವಾಗಲಿರುವ ಅಧಿವೇಶನದಲ್ಲಿ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರು ಹಾಗೂ ವಿಶ್ವಸಂಸ್ಥೆಯ ಉನ್ನತ ಅಧಿಕಾರಿಗಳೊಂದಿಗೆ ಅವರು ಸಮಾಲೋಚನೆ ನಡೆಸಲಿದ್ದಾರೆ. 2028ರಿಂದ ಆರಂಭವಾಗುವ 2 ವರ್ಷಗಳ ಅವಧಿಗಾಗಿ ಮುಂದಿನ ವರ್ಷ ನಡೆಯಲಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚುನಾವಣೆಗೆ ಭಾರತದ ಸ್ಪರ್ಧೆಯ ಕುರಿತು ಸಚಿವರು ಈ ಸಭೆಗಳಲ್ಲಿ ಬೆಂಬಲ ಕೋರಲಿದ್ದಾರೆ. ಇದೇ ವೇಳೆ ಭಾರತದ 6 ಪ್ರಮುಖ ಅಂಶಗಳನ್ನೊಳಗೊಂಡ ಶಾಂತಿ, ನಿಯಮ, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸರ್ವತೋಮುಖ ಪ್ರಗತಿಯ ಸಾಧನೆ ಎಂಬ ಪ್ರಣಾಳಿಕೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಇದೇ 26ರಂದು ಸಚಿವ ಡಾ ಎಸ್ ಜೈಶಂಕರ್ ಏಷ್ಯಾ ಸಂಘ ಆಯೋಜಿಸಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಸ್ತುತ ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ.
4: ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನುಂಟು ಮಾಡಿದೆ. ಸುಲಭ ವಹಿವಾಟು, ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್ಗಳು, ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಹಾಗೂ ರಾಷ್ಟ್ರೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಮಾರ್ಚ್ 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ.
0: ಕೇರಳದಲ್ಲಿ ನಡೆಯಲಿರುವ 18ನೇ ಅಂತಾರಾಷ್ಟ್ರೀಯ ಸಾಕ್ಷಿಚಿತ್ರ ಮತ್ತು ಕಿರುಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಬೇಕಿದ್ದ ಯಾವುದೇ ಚಿತ್ರಕ್ಕೆ ಅನುಮತಿ ನಿರಾಕರಿಸಲಾಗಿಲ್ಲ ಎಂದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ಚಲನಚಿತ್ರೋತ್ಸವದಲ್ಲಿ 31 ಚಿತ್ರಗಳಿಗೆ ಪ್ರದರ್ಶನ ಅನುಮತಿ ನಿರಾಕರಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ಶಶಿ ತರೂರ್ ಮಾಡಿದ್ದ ಆರೋಪಕ್ಕೆ ಸಚಿವಾಲಯ ಪ್ರತಿಕ್ರಿಯಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಸ್ಪಷ್ಟನೆ ನೀಡಿರುವ ಸಚಿವಾಲಯ, ಆ ಪೈಕಿ ಕೇವಲ 6 ಚಿತ್ರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವಿವರವಾದ ಚಿತ್ರ ಸಾರಾಂಶವನ್ನು ನೀಡುವಂತೆ ಕೋರಲಾಗಿದೆ. ಅಲ್ಲದೆ ಆಯಾ ಚಲನಚಿತ್ರಗಳ ವಿಷಯ ವಸ್ತುಗೆ ಅನುಗುಣವಾಗಿ ಪರಿಶೀಲನೆಗಾಗಿ ಅವುಗಳನ್ನು ಸಂಬಂಧಪಟ್ಟ ವಿವಿಧ ವಲಯಗಳ ಪ್ರಾಧಿಕಾರಗಳಿಗೆ ರವಾನಿಸಲಾಗಿದೆ ಎಂದು ಸಚಿವಾಲಯ ವಿವರಿಸಿದೆ. ಕೆನಡಾದಲ್ಲಿ ವಿಮಾನ ತರಬೇತಿ ಪಡೆಯುತ್ತಿದ್ದ ವೇಳೆ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ತಮಿಳುನಾಡು ಮತ್ತು ಪುದುಚೇರಿ ಮೂಲದ 2 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು, ಈ ಘಟನೆ ಕುರಿತು ವ್ಯಾಂಕೋವರ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಂತಾಪ ವ್ಯಕ್ತಪಡಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ರಾಯಭಾರಿ ಕಚೇರಿ ದುಃಖ ತಪ್ತ ಕುಟುಂಬಸ್ಥರೊಂದಿಗೆ ನಿಲ್ಲುವುದಾಗಿ ತಿಳಿಸಿದ್ದು, ಮೃತರ ಪಾರ್ಥಿವ ಶರೀರಗಳನ್ನು ಭಾರತಕ್ಕೆ ತರಲು ಅಗತ್ಯವಿರುವ ಎಲ್ಲಾ ರೀತಿಯ ನೆರವನ್ನು ನೀಡಲು ಬದ್ದವಾಗಿರುವುದಾಗಿ ಕಚೇರಿ ಸ್ಪಷ್ಟಪಡಿಸಿದೆ. ಜಪಾನ್ನ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಪುರುಷರ 10 ಮೀಟರ್ ಏರ್ ರೈಫಲ್ಸ್ನ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶೂಟರ್ಗಳು ಉತ್ತಮ ಸಾಧನೆ ಮಾಡಿದ್ದು, ಹಿಮಾಂಶು ಡಿಲ್ಲಾನ್ ಬೆಳ್ಳಿ ಹಾಗೂ ರುದ್ರಾಂಶ್ ಪಾಟೀಲ್ ಕಂಚಿನ ಪದಕ ಪಡೆದಿದ್ದಾರೆ. ಹಿಮಾಂಶು 252.4 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರೆ ರುದ್ರಾಂಶ್ 230.9 ಅಂಕಗಳೊಂದಿಗೆ 3ನೇ ಸ್ಥಾನ ಪಡೆದರು. ಇದಕ್ಕೂ ಮುನ್ನ ನಡೆದ ಪುರುಷರ 10 ಮೀಟರ್ ಏರ್ ರೈಫಲ್ ತಂಡ ವಿಭಾಗದ ಸ್ಪರ್ಧೆಯಲ್ಲಿ ಹಿಮಾಂಶು, ರುದ್ರಾಂಶ್ ಹಾಗೂ ಪಾರ್ಥ್ ಮಾನೆ ಅವರನ್ನೊಳಗೊಂಡ ಭಾರತ ತಂಡ ಒಟ್ಟು 1890.1 ಅಂಕಗಳೊಂದಿಗೆ ಬೆಳ್ಳಿ ಪದಕ ಗೆದ್ದುಕೊಂಡಿತು. ಮತ್ತೊಂದೆಡೆ ಮಿಶ್ರ ಮಾರ್ಷಲ್ ಆರ್ಟ್ಸ್ ಎಂಎಂಎ ಮಹಿಳಾ ಸಾಂಪ್ರದಾಯಿಕ 60 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಸುಚಿಕಾ ತರಿಯಾಲ್ ಸಿಂಗಾಪುರದ ಹುಯಿ ಹೂನ್ ಟು ವಿರುದ್ಧ 0-2 ಅಂತರದಲ್ಲಿ ಪರಾಭವಗೊಂಡು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಕೇವಡಿಯಾದಲ್ಲಿ ನಾಳೆ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ಭಾಗಿ. ಔಷಧಿಗಳ ಸುರಕ್ಷತಾ ಮೇಲ್ವಿಚಾರಣೆ ಕ್ಷೇತ್ರದಲ್ಲಿ ಭಾರತದಿಂದ ಗಮನಾರ್ಹ ಪ್ರಗತಿ, ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್. ವಿಶ್ವಸಂಸ್ಥೆ ಮಹಾಸಭೆಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ ತಲುಪಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ 20ನೇ ಏಷ್ಯನ್ ಗೇಮ್ಸ್ ಪುರುಷರ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದಿಂದ ಪದಕ ಬೇಟೆ, ರಾಷ್ಟಪತಿ ಸೇರಿ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ. ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳ್ ಆವುದರೊಳಂ ಅಸಹ್ಯ ಪಡಬೇಡ. ಬೆಲೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲ್ಲಿ ಕೊಳೆಸುಚಿ ಖ್ಯಾಪಕವೋ ಮಂಕುತಿಮ್ಮ. ಬೆಲೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲ್ಲಿ ಕೊಳೆಸುಚಿ ಖ್ಯಾಪಕವೋ ಮಂಕುತಿಮ್ಮ.

ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳಿಯಳು ಆವುದರಳು ಅಸಹ್ಯ ಪಡಬೇಡ. ಎಷ್ಟು ಚೆಂದ ಮಾತು. ನಾವೆಲ್ಲೋ ನಿಂತ್ಕೊಂಬಿಟ್ಟು ಅದು ಭಾಳ ಕೊಳಕಿದೆ, ಅದು ಚೆನ್ನಾಗಿಲ್ಲ, ಅಸಹ್ಯ ಆಗಿದೆ ಅಂತ ತ್ಯಾಜ್ಯ ಮಾಡಬೇಡ. ಕೊಳಕು ಹುಳುಕು ಹೇಸಿಗೆ ಹುಳ ಎಂದು ಇಳಿಯಳು ಭೂಮಿಯಳು ಯಾವುದರಲ್ಲೂ ಅಸಹ್ಯ ಪಡಬೇಡ. ಯಾಕೆಂದರೆ ಬೆಳೆಯುಂಟು ಕೊಳೆಗಮಿ ಜೀವ ಸಾವಗ್ರಿಯಲ್ಲಿ. ಎಷ್ಟು ಚೆಂದದ ಮಾತು. ಪ್ರತಿಯೊಂದು ಕೊಳೆ ಕೂಡ ಜೀವನದಲ್ಲಿ ಪ್ರಯೋಜನ ಆಗುವಂಥದ್ದು. ಯಾವುದೋ ವಸ್ತು ಪ್ರಯೋಜನ ಇಲ್ಲ, ಪ್ಲಾಸ್ಟಿಕ್ ಅಂತ ತೆಗೆದು ಹಾಕ್ತಾ ಇದ್ವಿ ನಾವು. ಇವತ್ತು ಹೇಳ್ತಾರೆ ಪ್ಲಾಸ್ಟಿಕ್ಕಿಂದ ರೋಡ್ ಮಾಡ್ತೀವಿ, ಅದರಿಂದ ಚೆನ್ನಾಗಿರೋ ರೋಡು, 10 ವರ್ಷ ಬದುಕುವಂಥ ರೋಡಿಗೆ 20 ವರ್ಷ ಬದುಕುತ್ತೆ, ನೀರು ಹಿಡ್ಕೊಳ್ಳಲ್ಲ ಅಂತ. ತ್ಯಾಜ್ಯ ಅಲ್ವಾ? ಯಾರಿಗೋ ಕಸ ಆದದ್ದು ಇನ್ನೊಬ್ಬರಿಗೆ ಲಾಭ ಆದದ್ದು ಉಂಟಲ್ವೇ? ಯಾವುದೋ ಮರದ ತುಂಡು ಬಿಸಾಕಿ ಮನೆಯಿಂದ ಬೆಳೆದಿದೆ ಕಸ ತೆಗೆದು ಹಾಕ್ರಿ ಅಂತ ಯಾರು ಹೇಳಿ, ಕಸ ಅಲ್ಲ ಅದು ಔಷಧಿ ಅದು ಅಂತ ಹೇಳಿದರು. ಹಾಗೆ ಯಾವುದನ್ನು ತ್ಯಾಜ್ಯ ಮಾಡಬೇಡ. ಬೆಳೆಯುಂಟು ಕೊಳೆಗಂ ಈ ಜೀವ ಸಾಮಗ್ರಿಯಲ್ಲಿ. ಈ ಜೀವ ಸಾಮಗ್ರಿಯಲ್ಲಿ ಪ್ರತಿಯೊಂದು ಕೊಳೆಗೂ ಬೆಲೆ ಇದೆ. ಕೊಳೆ ಶುಚಿಖ್ಯಾಪಕವೋ ಮಂಕುತಿಮ್ಮ. ಶುಚಿಖ್ಯಾಪಕ ಅಂದ್ರೆ ಏನು? ಯಾವುದು ಶುಚಿ ಅನ್ನೋದು ನೆನಪು ಮಾಡುವಂಥದ್ದು. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ರಾತ್ರಿ ಇರೋದ್ರಿಂದ ದಿನದ ನೆನಪಾಗುತ್ತೆ, ದಿನ ಇರೋದ್ರಿಂದ ರಾತ್ರಿ ನೆನಪಾಗುತ್ತೆ. ದಿನವೇ ಇಲ್ಲದೆ ಹೋದರೆ ರಾತ್ರಿ ಹೇಗೆ ನೆನಪಾಗುತ್ತೆ? ರಾತ್ರಿನೇ ಯಾವಾಗಲೂ. ಅದಕ್ಕೆ ಹೇಳ್ತಾರೆ ನಮ್ಮ ಶುಚಿಯನ್ನು ನೆನಪಿನಲ್ಲೇ ತರುವಂಥದ್ದು ಈ ಕೊಳೆ. ಆದ್ದರಿಂದ ಕೊಳೆಯನ್ನು ಅಸಹ್ಯ ಅಂತಲೂ ಬೇಡ.

ಸೂಕ್ಷ್ಮ ಬೀಭತ್ಸ ರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ ತಳೆಯಲಾರನೆ ಬೊಮ್ಮ ಬೀಭತ್ಸ ರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆಶುಚಿಯ ಮಂಕುತಿಮ್ಮ ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆಶುಚಿಯ ಮಂಕುತಿಮ್ಮ.

ತಳೆಯಲಾರನೆ ಬೊಮ್ಮ ಭೀಭತ್ಸ ರೂಪಗಳ. ಭಗವಂತ ಭೀಭತ್ಸ ರೂಪಗಳನ್ನು, ಕಣ್ಣಿಗೆ ನೋಡೋಕ್ಕಾಗಲಾರದಂಥ ರೂಪಗಳನ್ನು ತಳೆಯೋಕ್ಕಾಗೋದಿಲ್ವೇ? ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವಜಂತು ಭಗವಂತನ ಸೃಷ್ಟಿಯೇ, ಅವನ ಚೈತನ್ಯ ರೂಪದ ಒಂದು ಕಿಡಿ ಅಂತ ನಾವು ಒಪ್ಪಿಕೊಂಡಿರುವಾಗ ಎಲ್ಲವೂ ಅವನೇ ತಾನೆ. ಅದಕ್ಕೆ ಹೇಳ್ತಾರೆ, ತಳೆಯಲಾರನೆ ಬೊಮ್ಮ ಭೀಭತ್ಸ ರೂಪಗಳ, ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ. ಮಲವೇನೋ ಹೊಲೆಯೇನೋ ಜೀವ ಸಂಬಂಧವಲ್ಲ, ಮಲಿನದಲ್ಲಿ ನೆನೆ ಶುಚಿಯ ಮಂಕುತಿಮ್ಮ. ತಳೆಯಲಾರನೆ ಬೊಮ್ಮ ಭೀಮತ್ಸ್ಯ ರೂಪಗಳ. ಭಗವಂತ ಎಂಥ ರೂಪ ತೊಟ್ಟಿದ್ದಾನೆ? ಒಂದ್ಸಲ ತಾವು ನೋಡಬೇಕು, ಟಿ ವಿಯಲ್ಲಿ ನೋಡ್ತಾ ಇದ್ರೆ, ಯಾವುದೋ ಸಮುದ್ರದ ಆಳದಲ್ಲಿ ಕೆಲವೊಂದು ಮೀನುಗಳಿದ್ದಾವೆ, ಕೆಲವೊಂದು ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಗಿಡದಲ್ಲಿ ಹಾವುಗಳನ್ನು ತೋರಿಸ್ತಾರೆ. ಅಯ್ಯೋಯ್ಯೋ, ಇಂಥ ಪ್ರಾಣಿಗಳಿದ್ದಾವ? ಗೊತ್ತೇ ಇಲ್ಲ ನಮಗೆ. ಭಗವಂತ ಆ ರೂಪದಲ್ಲಿದ್ದಾನೆ. ಅದಕ್ಕೆ ಹೇಳ್ತಾರೆ, ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ. ತಿಪ್ಪೆ ರೊಚ್ಚಿನಲ್ಲಿದ್ದಂಥ ಬ್ಯಾಕ್ಟೀರಿಯಾ ಇದೆಯಲ್ಲ, ಹುಳ ಇದೆಯಲ್ಲ, ಸೊಳ್ಳೆ ಇದೆಯಲ್ಲ, ಹಂದಿ ಮಲ್ಕೊಂಡಿಲ್ವ? ಅದು ಭಗವಂತನ ರೂಪ ಅಲ್ವಾ? ಅದಕ್ಕೆ ನಲಿಯಲಾರನೆ ತಿಪ್ಪೆ ರೊಚ್ಚು ನಾಥದಲ್ಲಿ ಎಲ್ಲದರೂ ಇದ್ದಾನೆ. ಮಲವೇನೋ ಹೊಲೆಯೇನೋ, ಯಾವುದು ಹೊಲಸು ಯಾವುದು ಕೊಳಕು, ಎಲ್ಲವೂ ಜೀವ ಸಂಬಂಧವಲ್ಲ, ಒಂದಕ್ಕೊಂದು ಜೀವನ ಸಂಬಂಧ ಇದೆಯಲ್ಲ ಪ್ರತಿಯೊಂದಕ್ಕೂ, ಯಾಕಂದ್ರೆ ಎಲ್ಲದ ರೂಪದಲ್ಲೂ ಭಗವಂತ ಇದ್ದಾನೆ ಅಂತಿದೆಯಲ್ಲ. ಆದ್ದರಿಂದ ಮಲಿನದಲ್ಲಿ

0: ಶುಚಿ ಮಂಕೋತಿಮ್ಮ. ಮನೆ ಕಸ ಇದ್ದರೂ ಕೂಡ ತ್ಯಾಜ್ಯವಾದಂಥದ್ದು, ಅದರಲ್ಲೂ ಕೂಡ ಶುಚಿಯನ್ನು ನೆನಪು ಮಾಡ್ಕೋಬೇಕಾದದ್ದು. ಕಮಲ ಇರೋದು ಎಲ್ಲಿ ಸ್ವಾಮಿ? ಕೆಸರಿನಲ್ಲಿ ತಾನೇ. ಕೆಸರಿನಲ್ಲಿ ಕಮಲ ಹೇಗೆ ಆನಂದವಾಗಿದೆಯೋ, ಮಲಿನದಲ್ಲಿ ಹೇಗೆ ಶುಚಿಯಾಗಿ ಕೂತ್ಕೊಂಡಿದೆಯೋ, ಹಾಗೆ ಮಲಿನದಲ್ಲಿ ಕೂಡ ಶುಚಿಯನ್ನು ನೆನೆಯಬೇಕಾದದ್ದು ನಮ್ಮ ಮನಸ್ಸಿನ ಧರ್ಮ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸಮಯ 1:30 ಇದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಷ್ಯನ್ ಗೇಮ್ಸ್ 2026 ಕುರಿತಾದಂತಹ ತಾಜಾ ಮಾಹಿತಿ.

ದಿನದ ವಿಶೇಷತೆ ಏನು ಅನ್ನೋದನ್ನ ನಾನು ಕೇಳಿದ್ದೆ. ಕಿಶನ್ ರಷ್ಟು ಶಬರಣೆ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ಮಂಡ್ಯ ಎಂದ ಸಂದೇಶವನ್ನ ಕಲಿಸಿ ಈ ದಿನ ಎಷ್ಟೆಲ್ಲ ಸೆಲೆಬ್ರೇಷನ್ಸ್ ಇದೆ ಗೊತ್ತಾ, ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತಿನ ಪ್ರಮುಖ ದಿನಗಳ ಪೈಕಿ ಅಂತಾರಾಷ್ಟ್ರೀಯ ಶಾಂತಿ ದಿನ ಇವತ್ತು. ಹೌದು, ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್. ನಾವು ತುಂಬಾನೇ ಜೀವನದಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು, ಪ್ರತಿ ಕ್ಷಣ ಬಯಸುವಂತ ಶಾಂತಿಯ ದಿನ ಎಂದು ವಿಶ್ವಸಂಸ್ಥೆ 1981 ಈ ಒಂದು ದಿನವನ್ನ ಘೋಷಣೆ ಮಾಡುತ್ತೆ. ಜಗತ್ತಿನಾದ್ಯಂತ ಯುದ್ಧ ಹಿಂಸಾಚಾರಗಳನ್ನು ನಿಲ್ಲಿಸಿ ಶಾಂತಿ ಹಾಗೆ ಸೌಹಾರ್ದತೆಯನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಪ್ರತಿ ವರ್ಷ ಸೆಪ್ಟೆಂಬರ್ 21 ವಿಶ್ವ ಶಾಂತಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಕೂಡ ಒಂದೊಂದು ಘೋಷವಾಕ್ಯದ ಅಡಿಯಲ್ಲಿ ಈ ಒಂದು ದಿನವನ್ನ ಆಚರಿಸಲಾಗುತ್ತೆ. ವಿಶ್ವ ಮಟ್ಟದಲ್ಲಿ ಶಾಂತಿ ಅಂತ ಹೇಳಿದಾಗ ಯುದ್ಧ, ಈ ಒಂದು ಸಮರ, ದೇಶ ದೇಶಗಳ ನಡುವೆ ಯುದ್ಧಗಳು ನಡೆಯುವಂಥದ್ದು, ಇದೆಲ್ಲವನ್ನ ತೊರೆದು ಇಡೀ ವಿಶ್ವ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಬಯಸುವಂತ ಪ್ರಮುಖವಾದಂಥ ದಿನ, ಶಾಂತಿಯ ಮಹತ್ವವನ್ನು ಸಾರುವಂಥ ದಿನ ಅಂತಾರಾಷ್ಟ್ರೀಯ ಶಾಂತಿ ದಿನ ಅದು ಇಂದು.

ಬಾಳು ತುಂಬ ಅತಿಶಯ ಅಂತ ಹೇಳುವಾಗ ಹೌದು, ಬಾಳಿನಲ್ಲಿ ಎಷ್ಟೊಂದು ಏರಿಳಿತ ಕೂಡ ಇರುತ್ತೆ. ಈ ನಡುವೆ ಕೆಲವೊಮ್ಮೆ ವಯೋಸಹಜ ಕಾಯಿಲೆಗಳಿಂದ ನಾವು ನರಳುವಂತ ಸಮಯ ಕೂಡ ಬಂದಿರುತ್ತೆ. ಯಾಕಿದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ವಿಶ್ವ ಅಲ್ಝೈಮರ್ಸ್ ಡೇ ಕೂಡ. ಹೌದು, ಅಂದ್ರೆ ಮರೆಗುಳಿತನ ಅಂತ ನಾವು ಹೇಳ್ತೀವಿ. ಅಯ್ಯೋ ವಯಸ್ಸಾಗ್ತಾ ಇದೆ, ವಯಸ್ಸಾಗ್ತಿದ್ದಂಗೆ ಮರೆವು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಏನ್ ಹೇಳ್ತೀವಿ, ಅದೇ ದಿನ ಇಂದು ಕೂಡ ವಿಶ್ವ ಅಲ್ಝೈಮರ್ಸ್ ಡೇ. ಈ ಮರೆಗುಳಿತನ ಅಥವಾ ಅಲ್ಝೈಮರ್ಸ್ ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ, ಹಾಗೆ ಈ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಬೆಂಬಲವನ್ನ ನೀಡೋದಕ್ಕೆ ಇಂಥದೊಂದು ದಿನವನ್ನ ಆಚರಣೆ ಮಾಡಲಾಗತ್ತೆ ಕೂಡ. ಅಲ್ಝೈಮರ್ಸ್ ಅನ್ನೋದು ಅವತ್ತೆಲ್ಲ ವಯೋಸಹಜ

ಕಾಯಿಲೆಯಾಗಿ ಇತ್ತು. ಆದರೆ ಇವಾಗ ನಮ್ಮ ದೈನಂದಿನ ಜೀವನ ಪದ್ಧತಿಗಳು, ನಮ್ಮ ಆಹಾರ ಕ್ರಮಗಳು ಈ ಅಲ್ಝೈಮರ್ಸ್ನ ತುಂಬ ಬೇಗನೆ ತಂದಿಡುವಂಥ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ದಿನವನ್ನಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ಅಲ್ಝೈಮರ್ಸ್ ದಿನವನ್ನು ಆಚರಣೆಗೆ ತರುತ್ತೆ.

ಅಂತಾರಾಷ್ಟ್ರೀಯ ಶಾಂತಿ ದಿನ, ವಿಶ್ವ ಅಲ್ಝೈಮರ್ಸ್ ಡೇ, ಇಷ್ಟೇನಾ ಈ ದಿನದ ವಿಶೇಷ? ಇಲ್ಲ, ಖಂಡಿತ ಇಲ್ಲ. ಇಂದು ವಿಶ್ವ ಕೃತಜ್ಞತಾ ದಿನ ಕೂಡ ಹೌದು ಅಂತ ಹೇಳಿ ದೇವಿ ಸಿಂಗ್ ಸರ್ಜಾ ಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹನುಮಂತೇಗೌಡರ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ವಿಶ್ವ ಕೃತಜ್ಞತಾ ದಿನ, ವರ್ಲ್ಡ್ ಗ್ರಾಟಿಟ್ಯೂಡ್ ಡೇ ಕೂಡ ಹೌದು. ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಜನರ ಸಹಾಯ ನಮಗೆ ದಕ್ಕಿರುತ್ತೆ. ಆದರೆ ಕೆಲವೊಮ್ಮೆ ಇಂಥವರಿಂದ ನಮಗೆ ಸಹಾಯ ಸಿಕ್ಕಿರುತ್ತೆ ಅನ್ನೋದು ನಮಗೆ ಗೊತ್ತಿದ್ರೂ ಕೂಡ ನಾವು ಅವ್ರಿಗೊಂದು ಕೃತಜ್ಞತೆ ಹೇಳೋ ಅಂತ ಗೋಜಿಗೂ ಹೋಗಿರೋದಿಲ್ಲ. ಹಾಗಾಗಿ ಈ ದಿನ ಅಂಥವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಕೂಡ ಹೌದು. ಕೇವಲ ವ್ಯಕ್ತಿಗಳು ಮಾತ್ರವಲ್ಲ, ಎಷ್ಟೋ ವಿಷಯಗಳು, ವಸ್ತುಗಳು ಕೂಡ ನಮ್ಮ ಜೀವನದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಅಂಥ ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ವಿಷಯಗಳಿಗೆ ನಾವು ಕೃತಜ್ಞತೆಯನ್ನು ಹೇಳುವಂಥ ದಿನ ಇಂದು. ಹಾಗಾಗಿ ವಿಶ್ವ ಕೃತಜ್ಞತಾ ದಿನವನ್ನು ನಿಮ್ಮ ಕೃತಜ್ಞತೆಯನ್ನು ಯಾರಿಗೆ ನೀವು ಜೀವನದಲ್ಲಿ ಅರ್ಪಿಸಲೇಬೇಕು ಅಂತಿರುತ್ತೆ ಅವರಿಗೆ ಖಂಡಿತ ಇಂದು ನೀವೊಂದು ಥ್ಯಾಂಕ್ಸ್ ಹೇಳೋದ್ರ ಮೂಲಕ ನಿಮ್ಮ ಗ್ರಾಟಿಟ್ಯೂಡ್ನ ನೀವು ತೋರಿಸಬಹುದು. ಎಸ್, ಇದಾಗಿತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಈ ದಿನದ ವಿಶೇಷತೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ಹಾಡುಗಳು ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ 2:40 ನಿಮ್ಮ ಜೊತೆ ಆಗ್ತೀನಿ, ಎವರ್ ಗ್ರೀನ್ ಕನ್ನಡ ಹಾಡುಗಳ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನವಿಲ್ಲು. ನಾನು ನಿಮ್ಮ RJ ರಮ್ಯಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವಿಧಾನಮಂಡಲದ ವಿಶೇಷ ಅಧಿವೇಶನ, ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ, ಮೇಲ್ಮನೆಯಲ್ಲಿ ವಂದೇ ಮಾತರಂ ಗದ್ದಲ, ಎರಡು ಚರಣಗಳಿಗಷ್ಟೇ ಸೀಮಿತಗೊಳಿಸಿದ ಸರ್ಕಾರ, ಪ್ರತಿಪಕ್ಷಗಳಿಂದ ಆಕ್ಷೇಪ, ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0, ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕು, ಅನುಮಾನಾಸ್ಪದ ಔಷಧಿಗಳ ಬಗ್ಗೆ ದೂರು ನೀಡುವಂತೆ ಆರೋಗ್ಯ ಇಲಾಖೆ ಮನವಿ, ರಾಜ್ಯದಲ್ಲಿ ನಗರ ನಕ್ಸಲೀಯರಿಗೆ ವಿದೇಶದಿಂದ ಹಣ, ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಡಾ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಕುರಿತಂತೆ ಚರ್ಚಿಸಲು ನಡೆಯುತ್ತಿರುವ ವಿಶೇಷ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿಂದು ನವಲಗುಂದದ ಮಾಜಿ ಶಾಸಕ ಡಾ ಆರ್ಬಿ ಸಿರಿಯಣ್ಣನವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಮಂಡಿಸಿದ ಸಂತಾಪ ಸೂಚನೆ ನಿರ್ಣಯದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದರು. ಮೃತರ ಗೌರವಾರ್ಥ ಸದನದಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು. ಸಂತಾಪ ಸೂಚನೆಯ ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಸ್ತೂರಿ ರಂಗನ್ ವರದಿಯ ಮೇಲೆ ನಿಲುವಳಿ ಸೂಚನೆಗೆ ಅವಕಾಶ ನೀಡಬೇಕು ಎಂದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ, ಇದೇ ವಿಷಯದ ಮೇಲೆ ಚರ್ಚೆ ಮಾಡಲು ವಿಶೇಷ ಅಧಿವೇಶನ ಕರೆಯಲಾಗಿದೆ, ಹೀಗಾಗಿ ನಿಲುವಳಿ ಸೂಚನೆ ತರಲು ಅವಕಾಶವಿಲ್ಲ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯಪ್ರವೇಶಿಸಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟ ಹಾಗೂ ಡಾ ಕೆ ಕಸ್ತೂರಿ ರಂಗನ್ ವರದಿಯ ಕುರಿತು ವಿಶೇಷವಾಗಿ ಚರ್ಚಿಸಲು ಈ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಈ ವಿಚಾರದಲ್ಲಿ ರಾಜಕಾರಣ ಮಾಡದೆ ಸದನದಲ್ಲಿ ಚರ್ಚೆ ನಡೆಸಿ ಒಮ್ಮತದ ನಿರ್ಣಯಕ್ಕೆ ಬರಬೇಕು ಎಂದು ತಿಳಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಪೂರ್ಣ ಪ್ರಮಾಣದ ವಂದೇ ಮಾತರಂ ಗೀತೆ ಹಾಡದ ಆಡಳಿತ ಪಕ್ಷದ ಧೋರಣೆಯನ್ನು ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಅಧಿವೇಶನ ಆರಂಭವಾದ ಕೂಡಲೇ ವಂದೇ ಮಾತರಂ ಗೀತೆಯ ಎರಡು ಚರಣಗಳಷ್ಟೇ ಆಡಿದ ಕಾಂಗ್ರೆಸ್ ಸದಸ್ಯರು ಬಳಿಕ ಸಂವಿಧಾನ ಪ್ರತಿಜ್ಞಾವಿಧಿ ಓದಲು ಆರಂಭಿಸಿದರು. ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪೂರ್ಣವಾಗಿ ವಂದೇ ಮಾತರಂ ಗೀತೆಯನ್ನು ಹಾಡಿ ಸಂವಿಧಾನದ ಪೀಠಕ್ಕೆ ಓದಿದರು. ಬಳಿಕ ಪ್ರತಿಪಕ್ಷಗಳ ಸದಸ್ಯರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬರ ಹಾಗೂ ಕಸ್ತೂರಿ ರಂಗನ್ ವರದಿ ಚರ್ಚೆಗೆ ವಿಶೇಷ ಅಧಿವೇಶನವನ್ನು ಕರೆದಿರುವ ಟಿಪ್ಪಣಿಯನ್ನು ಓದಿದರು. ಬಳಿಕ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಕಸ್ತೂರಿ ರಂಗನ್ ವರದಿಯನ್ನು ರಾಜ್ಯ ಸರ್ಕಾರಗಳು ತಿರಸ್ಕರಿಸಿಕೊಂಡು ಬಂದರೂ ಕೇಂದ್ರ ಸರ್ಕಾರ ಅಧಿಸೂಚನೆಗಳನ್ನು ಹೊರಡಿಸುತ್ತಿರುವುದರಿಂದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದು ಅಗತ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಮಾತನಾಡಿದ ಅವರು, ಪರಿಸರವನ್ನು ಉಳಿಸುವ ಮೂಲಕ ಪಶ್ಚಿಮಘಟ್ಟಗಳಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿರುವ ಜನರು ಹಾಗೂ ಭವಿಷ್ಯದ ಪೀಳಿಗೆಗಳ ಹಿತರಕ್ಷಣೆಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಪರಿಸರ ಉಳಿದರೆ ಮಾತ್ರ ಅಲ್ಲಿನ ಜನರ ಬದುಕು ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಹಾಗೂ ನೂತನ ಉತ್ಪನ್ನ ಕ್ಯೂಶೀಲ್ಡ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ಡ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿಗಳು ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದ್ದು, ಎಫ್ಡಿಎ ಅಧಿಕಾರಿಗಳು ನಕಲಿ ಔಷಧ ಪೂರೈಕೆಯಾಗಿರುವ ಆಸ್ಪತ್ರೆ, ಫಾರ್ಮಸಿ ಹಾಗೂ ಮೆಡಿಕಲ್ ಶಾಪ್ಗಳ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಈಗಾಗಲೇ 8 ಔಷಧ ಸಂಸ್ಥೆಗಳ ಪರವಾನಿಗೆಗಳನ್ನು ಆರೋಗ್ಯ ಇಲಾಖೆ ಅಮಾನತುಗೊಳಿಸಿದೆ. ಇದೇ ವೇಳೆ ಅನುಮಾನಾಸ್ಪದ ಲೇಬಲ್ಗಳು ಮತ್ತು ಸ್ಕ್ಯಾನ್ ಆಗದ ಕ್ಯೂಆರ್ ಕೋಡ್ಗಳ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಔಷಧಿಗಳನ್ನು ಖರೀದಿಸುವಾಗ ಅನುಮಾನಾಸ್ಪದ ಬದಲಾವಣೆ ಕಂಡುಬಂದರೆ ತಕ್ಷಣವೇ ಔಷಧ ಜಾರಿ ಅಧಿಕಾರಿಗಳಿಗೆ ತಿಳಿಸಲು ಆರೋಗ್ಯ ಇಲಾಖೆ ಗ್ರಾಹಕರಿಗೆ ಸೂಚಿಸಿದೆ. ರಾಜ್ಯವು ನಗರ ನಕ್ಸಲರಿಗೆ ಅಚ್ಚುಮೆಚ್ಚಿನ ತಾಣವಾಗುತ್ತಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದಲ್ಲಿ ಎಡಪಂಥೀಯ ಉಗ್ರವಾದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ವಿದೇಶಿ ಸಂಸ್ಥೆಗಳು ಹಣಕಾಸಿನ ನೆರವು ನೀಡುತ್ತಿವೆ ಎಂದು ದೂರಿದ್ದಾರೆ. ವಿದೇಶಿ ಶಕ್ತಿಗಳು ಎಡಪಂಥೀಯ ಉಗ್ರವಾದವನ್ನು ಪಸರಿಸಲು ಬೆಂಗಳೂರನ್ನು ನೆಲವನ್ನಾಗಿ ಬಳಸಿಕೊಳ್ಳುತ್ತಿವೆ. ಅಮೆರಿಕದ ಸಂಘಟನೆಯೊಂದು ಬೆಂಗಳೂರಿನ 2 ಶೆಲ್ ಕಂಪನಿಗಳಿಗೆ 92 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಿದೆ ಎಂದು ಆರೋಪಿಸಿದ್ದಾರೆ. ಜಾರಿ ನಿರ್ದೇಶನಾಲಯದ ತನಿಖೆಯ ವೇಳೆ ಈ ವಿಷಯ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ವಿದೇಶದಿಂದ ಕೋಟ್ಯಂತರ ರೂಪಾಯಿ ಹಣ ಹರಿದು ಬರುತ್ತಿದ್ದರೂ ಗೃಹ ಇಲಾಖೆಗೆ ಇದರ ಬಗ್ಗೆ ಅರಿವಿಲ್ಲವೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಮಾರ್ಚ್ 2026 ವೇಳೆಗೆ 14 ಪ್ರಮುಖ ವಲಯಗಳ ಅಡಿಯಲ್ಲಿ 2.40 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹೂಡಿಕೆಯಾಗಿದ್ದು ಸುಮಾರು 14 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿವೆ. ಒಟ್ಟಾರೆಯಾಗಿ ಮೇಕ್ ಇನ್ ಇಂಡಿಯಾ ಯೋಜನೆಯು ಮೇಡ್ ಇನ್ ಇಂಡಿಯಾ ಹೆಸರನ್ನು ಜಾಗತಿಕ ಉತ್ಪಾದನಾ ರಂಗದ ಪ್ರಮುಖ ಗುರುತಾಗಿ ಪರಿವರ್ತಿಸಿದೆ. ಡಾಕ್ಟರ್ ಕಸ್ತೂರಿರಂಗನ್ ವರದಿ ವಿರೋಧಿಸಿ ಇಂದು ರೈತಪರ ಸಂಘಟನೆಗಳು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣ ಬಂದ್ಗೆ ಕರೆ ನೀಡಿದ್ದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂಜಾನೆಯಿಂದಲೇ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಬಸ್, ಆಟೋ, ಟ್ಯಾಕ್ಸಿ ಸೇರಿದಂತೆ ಬಹುತೇಕ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಗೇಮ್ಸ್ ವೇಳೆ ಅಂತಾರಾಷ್ಟೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ಕ್ರಿಸ್ಟಿ ಕೊವೆಂಟ್ರಿ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಡಾ ಕೆ ಗೋವಿಂದರಾಜ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಜ್ಯದ ಕ್ರೀಡಾಭಿವೃದ್ಧಿಗೆ ಕೆಒಎ ಕೈಗೊಂಡಿರುವ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಜೊತೆಗೆ ಕ್ರೀಡಾಭಿವೃದ್ಧಿ ಕರ್ನಾಟಕ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದ ಬಗ್ಗೆ ತಿಳಿಸಿದ್ದಾರೆ. ಕ್ರೀಡಾ ಚಟುವಟಿಕೆಗಳ ಸಂಬಂಧ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಭೇಟಿ ನೀಡುವಂತೆ ಐಒಸಿ ಅಧ್ಯಕ್ಷ ಕ್ರಿಸ್ಟಿ ಕೊವೆಂಟ್ರಿ ಅವರನ್ನು ಆಹ್ವಾನಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಸ್ಥಗಿತಗೊಂಡಿದ್ದ ಚಾರಣ ಪ್ರವಾಸಕ್ಕೆ ಈ ವಾರ ಸರ್ಕಾರದಿಂದ ಅನುಮತಿ ದೊರಕುವ ಸಾಧ್ಯತೆ ಇದೆ. ಚಾರಣಿಗರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ 92 ಮಾರ್ಗದರ್ಶಿಗಳ ನೇಮಕ ಮಾಡಲಾಗಿದೆ. ಈಗಾಗಲೇ ಕುಶಾಲನಗರದಲ್ಲಿ ಚಾರಣ ಮಾರ್ಗದರ್ಶಿಗಳಿಗೆ ತರಬೇತಿ ನೀಡಲಾಗಿದೆ. ಕೊಡಗಿನ ತಡಿಯಂಡ ಮೋಳ್ ಶಿಖರದ ಚಾರಣವನ್ನು ಏಪ್ರಿಲ್ ತಿಂಗಳಿನಲ್ಲಿ ಕೇರಳದ ಯುವತಿಯೋರ್ವಳು ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿತ್ತು. 5 ತಿಂಗಳ ಬಳಿಕ ಮಾರ್ಗದರ್ಶಿಗಳ ನೆರವು ಪಡೆದು ಚಾರಣಿಗರು ಕೊಡಗಿನ ಬೆಟ್ಟಗಳಿಗೆ ಚಾರಣ ತೆರಳಲು ಅನುಕೂಲವಾಗುವಂತೆ ಚಾರಣ ಮಾರ್ಗವನ್ನು ತೆರೆಯಲಾಗುತ್ತಿದೆ ಎಂದು ಅರಣ್ಯಾಧಿಕಾರಿ ಅಭಿಷೇಕ್ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ವಿಶೇಷ ಅಧಿವೇಶನ, ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ. ಮೇಲ್ಮನೆಯಲ್ಲಿ ವಂದೇ ಮಾತರಂ ಗದ್ದಲ, 2 ಚರಣಗಳಿಗಷ್ಟೇ ಸೀಮಿತಗೊಳಿಸಿದ ಸರ್ಕಾರ, ಪ್ರತಿಪಕ್ಷಗಳಿಂದ ಆಕ್ಷೇಪ. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ನಕಲಿ ಔಷಧ ಜಾಲದ ತನಿಖೆ ಚುರುಕು, ಅನುಮಾನಾಸ್ಪದ ಔಷಧಿಗಳ ಬಗ್ಗೆ ದೂರು ನೀಡುವಂತೆ ಆರೋಗ್ಯ ಇಲಾಖೆ ಮನವಿ. ರಾಜ್ಯದಲ್ಲಿ ನಗರ ನಕ್ಸಲೀಯರಿಗೆ ವಿದೇಶದಿಂದ ಹಣ. ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಊಟ ಮಾಡಿ ಸ್ವಲ್ಪ ಆಲಸ್ಯ ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಈಗ ಸಖತ್ ಜೋಶ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಹಾಡಿನ ಗಮ್ಮತ್ತೆ ಹಾಗೆ ಇನ್ನೂ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಇವತ್ತಿನ ಎವರ್ ಗ್ರೀನ್ ಕನ್ನಡ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ತೀರ್ಥೇಶ್ ಚನ್ನಪಟ್ಟಣದಿಂದ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಸೂಪರ್ ಅಂತ ಹೇಳ್ತಿದ್ರೆ ನಿಜಕ್ಕೂ ಎವರ್ ಗ್ರೀನ್ ಸಾಂಗ್ಸ್ ಅಂತ ಹೇಳಿ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.

0: ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಂಟೆ 36:06 ಹೊತ್ತಿನಲ್ಲಿ ಹೋಮ್ ಬೆಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ. ಮೊದಲ ಪ್ರಶ್ನೆಯನ್ನು ಕೇಳುವಂತ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: 1975 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಿಡುಗಡೆಯಾದಂತ ಯಾವ ಬಾಲಿವುಡ್ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ಸೆನ್ಸಾರ್ ಮಂಡಳಿ ಆಕ್ಷೇಪದ ಮೇರೆಗೆ ಬದಲಾಯಿಸಲಾಗುತ್ತೆ? ಮತ್ತೊಮ್ಮೆ ಪ್ರಶ್ನೆ: 1975 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಿಡುಗಡೆಯಾದಂತ ಯಾವ ಬಾಲಿವುಡ್ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ಸೆನ್ಸಾರ್ ಮಂಡಳಿಯ ಆಕ್ಷೇಪದ ಮೇರೆಗೆ ಬದಲಾಯಿಸಲಾಗುತ್ತೆ? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನನ್ನ ಪ್ರಶ್ನೆ ಸ್ಪಷ್ಟವಾಗಿದೆ. ಚಿತ್ರದ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಚಿತ್ರದ ಮಧ್ಯೆ ಮಧ್ಯೆ ಬರುವಂತಹ ಕೆಲವೊಂದು ದೃಶ್ಯಗಳ ಬಗ್ಗೆ ಅಲ್ಲ, ಕ್ಲೈಮ್ಯಾಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ.

ಪ್ರಶ್ನೆ ಕೇಳಿಯಾಗಿತ್ತು. 1975 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಬಿಡುಗಡೆಯಾದಂತ ಯಾವ ಬಾಲಿವುಡ್ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ಸೆನ್ಸಾರ್ ಮಂಡಳಿಯ ಆಕ್ಷೇಪದ ಮೇರೆಗೆ ಬದಲಾಯಿಸಲಾಗತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರ, ಸುಬ್ರಹ್ಮಣ್ಯ ಜಯಂತ ಬೆಂಗಳೂರಿನಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುಭಾನ್ ಕುರಿ ಹಂಪಸಾಗರದಿಂದ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಆಶೀಶ್ ಶ್ರೀನಿವಾಸ್ ಬಿನಿಪೇಟೆಯಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಅನಿತಾ ಅನಂತರಾಜ ಗೋರ್ಲಡ್ಕು ಹಿರಿಯೂರಿನಿಂದ ಸರಿಯಾದ ಉತ್ತರ, ದೇವಿಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಚನ್ನಬಸಪ್ಪ ಕರಮಡಿ, ಮಲ್ಲಿಕಾರ್ಜುನ್ ಮಧುಮತಿಯವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದೀರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಶೋಲೆ ಸಿನಿಮಾ, ಆನಂದಿ ಸಿನಿಮಾ ಅಂತ ಹೇಳಿ ಬಹಳ ಜನ ಕಳಿಸಿದ್ರಿ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಮಾತ್ರವಲ್ಲ, ಚಿತ್ರದ ಮಧ್ಯ ಮಧ್ಯೆ ಬರುವಂತಹ ಕೆಲವೊಂದು ದೃಶ್ಯಗಳಿಗೂ ಕೂಡ ಕತ್ತರಿ ಕೆಲಸ ನಡೆಯುತ್ತೆ. ಆದರೆ ಚಿತ್ರ ಬ್ಯಾನ್ ಆಗುತ್ತೆ, ಆಮೇಲೆ ಮತ್ತೆ ಅದು ರೀರಿಲೀಸ್ ಆಗುತ್ತೆ. ಆದರೆ ನಾನು ಕೇಳಿದ್ದು ಸೆನ್ಸಾರ್ ಮಂಡಳಿಯ ಆಕ್ಷೇಪದ ಮೇರೆಗೆ ಚಿತ್ರದ ಕ್ಲೈಮ್ಯಾಕ್ಸ್ನ ಮಾತ್ರ ಬದಲಾಯಿಸಿದ್ದು ಯಾವ ಚಿತ್ರ ಅಂಥೇಳಿ, ಅದು ಶೋಲೆ ಚಿತ್ರ. ಶೋಲೆ ಸ್ವಲ್ಪ ಹಿಂಸಾಚಾರ ಜಾಸ್ತಿ ಇತ್ತು ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ, ಅದು ಅಷ್ಟು ಸರಿ ಅಲ್ಲ ಅನ್ನೋ ಒಂದೇ ಕಾರಣಕ್ಕೆ ಶೋಲೆ ಚಿತ್ರದ ಕ್ಲೈಮ್ಯಾಕ್ಸನ್ನು ಬದಲಾಯಿಸಿ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಮಾಡ್ಬೋದು ಆ ಥರದೊಂದು ಸೀನ್ ಬೇಕು ಅಂತ ಹೇಳಿ ಸೆನ್ಸಾರ್ ಮಂಡಳಿ ಹೇಳಿದಾಗ ಆ ರೀತಿಯಲ್ಲಿ ಚಿತ್ರವನ್ನು ಮತ್ತೆ ಚಿತ್ರೀಕರಣ ಮಾಡಿ ಕ್ಲೈಮ್ಯಾಕ್ಸನ್ನು ಬದಲಾಯಿಸಲಾಗತ್ತೆ. ಓಕೆ, ಸೊ ಹಾಗಿದ್ರೆ ಸರಿಯಾದ ಉತ್ತರ ಶೋಲೆ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕನ್ನಡ ಚಿತ್ರರಂಗದ ಖ್ಯಾತ ನಟರಾದಂಥ ರಾಮಕೃಷ್ಣ ಅವರು ಬಸವೇಶ್ವರರ ಪಾತ್ರ ನಿಭಾಯಿಸಿದ್ದು ಯಾವ ಸಿನಿಮಾದಲ್ಲಿ? ಕನ್ನಡ ಚಿತ್ರರಂಗದ ಖ್ಯಾತ ನಟ ರಾಮಕೃಷ್ಣ ಅವರು ಬಸವೇಶ್ವರರ ಪಾತ್ರ ನಿರ್ವಹಿಸಿದ್ದು ಯಾವ ಸಿನಿಮಾದಲ್ಲಿ? ಸರಿಯಾದ ಉತ್ತರ ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್.

0: ಹೆಚ್ಚಾದ್ರೂ ಇನ್ನ ಕಾಡ್ತಾನೇನ್ರಿ? ಯಾವಂದ್ರೆ ಪೋರ
1: ಆ ಕಳ್ಳ ಇನ್ಯಾರು ಅಲ್ಲ, ನಮ್ಮ ಪ್ರೀತಿ ಪ್ರೇಮ ಎಲ್ಲ.
0: ಹೌದೇನ? ಭಾರಿ ಖಿಲಾಡಿ ಅದಾನ್ರಿ ಅವ.
1: ಬೆಚ್ಚನೆ ಮನೆಯು ವೆಚ್ಚಕ್ಕೆ ಹೊನ್ನು ಇಚ್ಛೆ ಅರಿವ ಹೆಂಡತಿ
0: ಇದ್ರ ಏನಾಗ್ತೈತಿ ಮಾವ?
1: ಆ ಸ್ವರ್ಗಕ್ಕೆ ಕಿಚ್ಚಂದು ಆ ಸರ್ವಜ್ಞ ಹೇಳಿ.

ಪ್ರಶ್ನೆ ಕೇಳಿಯಾಗಿತ್ತು. ಕನ್ನಡ ಚಿತ್ರರಂಗದ ಖ್ಯಾತ ನಟ ರಾಮಕೃಷ್ಣ ಅವರು ಬಸವೇಶ್ವರರ ಪಾತ್ರ ನಿಭಾಯಿಸಿದ್ದು ಯಾವ ಸಿನಿಮಾದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿ ಉತ್ತರ ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹೊನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಸುಮಿತ್ರಾ ಸಂಡೂರಿನಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, 7719 ನಂಬರ್ ಎಂಡಿಂಗ್ ವಿತ್ 7719 ಮಲ್ಲಾಡಿ ಹಳ್ಳಿಯಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಎಸ್ ನಾಗರಾಜರಾವ್ ಅನ್ನಪುಣೇಶ್ವರಿ ನಗರ ಬೆಂಗಳೂರಿನಿಂದ, ಮಹದೇವಪ್ಪ ಚಾಮರಾಜನಗರದಿಂದ. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಕಳಿಸಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ದಾನಮ್ಮದೇವಿ ಅನ್ನುವಂಥ ಚಿತ್ರದಲ್ಲಿ ರಾಮಕೃಷ್ಣ ಅವರು ಬಸವೇಶ್ವರರ ಪಾತ್ರ ನಿಭಾಯಿಸ್ತಾರೆ. ಚಿಂದೋಡಿ ಬಂಗಾರೇಶ್ ಅವರ ನಿರ್ದೇಶನ ಇರುವಂತಹ ಚಿತ್ರ ಇದು. ಸಾಹಿತ್ಯ ಸಂಗೀತ ಈ ಚಿತ್ರದಲ್ಲಿ ಹಂಸಲೇಖ ಅವರದ್ದು. ದಾನಮ್ಮದೇವಿ ಚಿತ್ರ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಫ್ಯಾಂಟಸಿ ಸಿನಿಮಾಗಳ ಟ್ರೆಂಡ್ ಅನ್ನ ಆರಂಭಿಸಿದಂತ ನಿರ್ದೇಶಕ ಯಾರು? ದಕ್ಷಿಣ ಭಾರತದಲ್ಲಿ ಫ್ಯಾಂಟಸಿ ಸಿನಿಮಾಗಳ ಟ್ರೆಂಡ್ ಆರಂಭಿಸಿದಂತ ನಿರ್ದೇಶಕ ಯಾರು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಂಬರ್.

ದಕ್ಷಿಣ ಭಾರತದಲ್ಲಿ ಫ್ಯಾಂಟಸಿ ಸಿನಿಮಾಗಳ ಟ್ರೆಂಡ್ ಆರಂಭಿಸಿದಂಥ ನಿರ್ದೇಶಕ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಇಷ್ಟು ಜನ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಸನ್ ಸಾಬ್ ಜಗಳೂರಿನಿಂದ, ಮಹಮ್ಮದ್ ಅಕ್ರಮ್ ಹೊಸಪೇಟೆಯಿಂದ, ಹಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿತಾ ಅನಂತರಾಜು ಗೋರ್ಲಡ್ಕು ಹಿರಿಯೂರಿನಿಂದ, ಇಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಬಿ ವಿಠಲಾಚಾರ್ಯ. ನಿರ್ದೇಶಕ ಬಿ ವಿಠಲಾಚಾರ್ಯ ಅವರು 1954ರಲ್ಲೇ ಜನಪದ ಫ್ಯಾಂಟಸಿ ಚಿತ್ರ ರಾಜಲಕ್ಷ್ಮಿಯನ್ನು ನಿರ್ಮಾಣ ನಿರ್ದೇಶನ ಮಾಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ಫ್ಯಾಂಟಸಿ ಸಿನಿಮಾಗಳ ಟ್ರೆಂಡ್ ಅನ್ನು ಆರಂಭ ಮಾಡ್ತಾರೆ ಬಿ ವಿಠಲಾಚಾರ್ಯ ಅವರು. ಬಿ ವಿಠಲಾಚಾರ್ಯ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಒಂದಷ್ಟು ಸಣ್ಣ ಮನರಂಜನೆಯ ಜೊತೆಗೆ ಹಾಡುಗಳ ಮೂಲಕ ಜಾಸ್ತಿ ಮನರಂಜನೆ ನಿಮ್ಮದಾಗಿದೆ, ಮಾಹಿತಿ ಮನರಂಜನೆ ಅಂತ ಭಾವಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮ ಜೊತೆನೇ ಚರ್ಚೆ ಮಾಡೋದಿದೆ. ಅದರಲ್ಲೂ ಒಂದೊಳ್ಳೆ ಗಂಭೀರವಾದಂಥ ವಿಚಾರ, ಅದರೊಟ್ಟಿಗೆ ನಮ್ಮ ಯುವಜನತೆ ಇಬ್ಬರ ಸಮೀಕರಿಸಿ ಮಾತಾಡುವಂಥ ವಿಚಾರ ನಿಮ್ಮ ಮುಂದೆ 4 ಗಂಟೆಗೆ. ಸೊ ನಿಮ್ಮೊಟ್ಟಿಗಿನ ಮಾತುಕತೆಗೆ ನೀವೇ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಬೇಕು. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜಿ ರಮ್ಯಾ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 ರಿಂದ 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ ಟ್ಯೂನ್ ಮಾಡಿದ್ದೀರಾ. 4:30 ಈ ಹೊತ್ತಿನಲ್ಲಿ ಸೋಮವಾರದ ಸಂಜೆಯ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ಹಿಮಾರ್ಜಿ ರಮ್ಯಾ. ಯೂತ್ಸ್ ಅಂದ ತಕ್ಷಣ ದೇಶದ ಶಕ್ತಿ ಅಂತ ತುಂಬ ಹೆಮ್ಮೆಯಿಂದ ಹಿರಿಮೆಯಿಂದ ಹೇಳ್ತೀವಿ. ಈಗ ಹೇಳುವಾಗ ದೇಶದ ಪ್ರತಿಯೊಂದು ಕೆಲಸದಲ್ಲೂ ಅವರ ಕರ್ತವ್ಯ, ಅವರ ಸಹಭಾಗಿತ್ವ ಎಷ್ಟೊಂದು ಮುಖ್ಯ ಅಂತ ಕೂಡ ಅನ್ಸುತ್ತೆ ಅಲ್ವಾ. ಇದೇ ಒಂದು ವಿಚಾರವಾಗಿ ನಾನು ನಿಮ್ಮ ಜೊತೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಆದರೆ ಏನು ವಿಷಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಗೀತೆಯ ನಂತರ. ಹಾಡಿನ ನಂತರ ನನ್ನ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು.

ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ ಎಲ್ಲೆಡೆ ಕೂಡ, ನಾವು ಮನೆಯಲ್ಲಿರಲಿ, ನಮ್ಮ ಸಮಾಜದಲ್ಲಿರಲಿ, ಇಡೀ ದೇಶಾದ್ಯಂತ ಇರಲಿ, ಇಡೀ ರಾಷ್ಟ್ರಾದ್ಯಂತ ಇರಲಿ, ಎಲ್ಲೇ ಇದ್ರೂ ಕೂಡ ನಾವು ಬಯಸೋದೇನೆಂದ್ರೆ ಸ್ವಚ್ಛವಾಗಿರಬೇಕು, ಸ್ವಚ್ಛ ಪರಿಸರ, ಶುದ್ಧ ಪರಿಸರ, ನಾವು ಕೂಡ ಉಸಿರಾಡುವಂಥ ಗಾಳಿ ಸ್ವಚ್ಛವಾಗಿರಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರಬೇಕು. ಹೀಗೆಲ್ಲ ಇದ್ದಾಗ ಜೀವನ ನಡೆಸೋದು ತುಂಬಾನೇ ಸ್ವಚ್ಛ, ಸುಂದರ, ಶುಭ್ರ, ಶುದ್ಧ ಎಲ್ಲವೂ ಕೂಡ ಅನಿಸುತ್ತೆ. ಸದ್ಯಕ್ಕೆ ನಮ್ಮ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು ಕೂಡ ಸ್ವಚ್ಛತೆಯೇ ಸೇವೆ 2026 ಅಭಿಯಾನದಲ್ಲಿ ಭಾಗಿಯಾಗಿದೆ. ಈ ವಿಚಾರವಾಗಿ ಇವತ್ತಿನ ಯುವ ಜನತೆಯನ್ನು ಕೂಡ ನಾವು ಸಹಭಾಗಿತ್ವ ಮಾಡಿಕೊಳ್ಳಬೇಕಾದಂತ ಅಗತ್ಯ, ಅನಿವಾರ್ಯತೆ, ಜೊತೆಗೆ ಅವರ ಕರ್ತವ್ಯ ಕೂಡ ಇದು ಅಂತ ಹೇಳ್ಬೋದು. ಸ್ವಚ್ಛತೆಯ ವಿಚಾರದಲ್ಲಿ, ಇಡೀ ದೇಶದ ಸ್ವಚ್ಛತೆಯ ವಿಚಾರದಲ್ಲಿ ಯುವಜನತೆಯ ಪಾತ್ರ ಏನು ಅನ್ನೋದು ಇವತ್ತು ನನ್ನ ಚರ್ಚೆಯ ವಿಷಯ. ಯುವಜನತೆ ಕೂಡ ಸ್ವಚ್ಛತೆಯ ವಿಚಾರದಲ್ಲಿ ಹೇಗೆ ಭಾಗಿಯಾಗ್ಬೋದು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಇರ್ಬೋದು, ನಮ್ಮ ಕಾಡು ಬೇಡು, ಇಡೀ ನಮ್ಮ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸ್ವಚ್ಛತೆಯನ್ನು ನಾವು ಮೈಗೂಡಿಸಿಕೊಳ್ಳುವಂತೆ ಮಾಡಬೇಕು ಅಂತ ಹೇಳಿದಾಗ, ಯುವಜನತೆ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸಬಹುದು, ಯಾವ ರೀತಿಯ ಕರ್ತವ್ಯಗಳನ್ನು ಪಾಲಿಸಬಹುದು ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಖಂಡಿತ ಸ್ವಚ್ಛತೆ ನಮ್ಮ ಮನೆಯಿಂದಲೇ ಆರಂಭ ಆಗಬೇಕಾದಂಥ ವಿಚಾರ. ಹಾಗಾಗಿ ಮನೆಯಲ್ಲಿರುವಂಥ ನಮ್ಮ ಯುವ ಜನತೆ ಏನಿದ್ದಾರೆ, ಅವರು ಮನೆಯಿಂದಲೇ ತಮ್ಮ ಕೆಲಸವನ್ನು ಆರಂಭಿಸಬೇಕು ಅಂತ ಬಹುಶಃ ಬಹಳಷ್ಟು ತಾಯಂದಿರು ಇವಾಗ ಅನ್ಕೊಳ್ತಿರ್ಬೋದು. ಮನೆಯ ಜೊತೆ ಜೊತೆಗೆ ಸಮಾಜ, ಸಮಾಜದ ಜೊತೆ ಜೊತೆಗೆ ನಮ್ಮ ಇಡೀ ದೇಶದ ಸ್ವಚ್ಛತೆಯ ವಿಚಾರದಲ್ಲಿ ಯುವಜನತೆಯ ಪಾತ್ರವೇನು? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಏನು ಕ್ಲೀನ್ ಅನ್ನುವಂಥದ್ದು, ಸ್ವಚ್ಛತೆ ಅನ್ನುವಂಥದ್ದು ನಮ್ಮ ಮನೆಯಿಂದಲೇ ಆರಂಭ ಆಗುವಂಥದ್ದು. ಬಹುಶಃ ಅದನ್ನು ನಾವು ಫಾಲೋ ಮಾಡ್ತಾ ಹೋದರೆ ನಮ್ಮ ಮಕ್ಕಳು ಅದನ್ನು ನೋಡ್ತಾನೆ ಕಲಿತಾರೆ. ಹಾಗಾಗಿ ಇವತ್ತಿನ ಯುವ ಜನತೆ ಅಥವಾ ನಮ್ಮ ಯೂತ್ಸ್ ಏನಿದ್ದಾರೆ ಅವರಿಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಅವೇರ್ನೆಸ್ ಇದೆ. ಕ್ಲೀನ್ನೆಸ್ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಾವೇನಾದರೂ ಕ್ಲೀನಾಗಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಅದರಿಂದ ಅನಾನುಕೂಲಗಳಿದೆ ಅನ್ನೋದ್ರ ಅರಿವು ಕೂಡ ಅವರಿಗೆ ತುಂಬ ಚೆನ್ನಾಗಿ ಇರೋದ್ರಿಂದ ನಾವು ಇದ್ರ ಬಗ್ಗೆ ಅವರಿಗೆ ತುಂಬ ಎಕ್ಸ್ಟ್ರಾ ಪಾಠ ಮಾಡೋ ಅಗತ್ಯನೇ ಇಲ್ಲ. ಬದಲಿಗೆ ನಾವು ಏನು ಅವರು ಚಿಕ್ಕವರಿರುವಾಗ ನಾವು ಮನೇಲಿ ಏನು ಫಾಲೋ ಮಾಡ್ತೀವಿ ಅದನ್ನು ನೋಡಿಕೊಂಡೇ ಅವರು ಬೆಳೆದು ಇನ್ನೂ ಉತ್ತಮವಾದಂಥ ಪ್ರಜೆಗಳಾಗೋದಕ್ಕೆ ಅವರು ಎಲ್ಲ ರೀತಿಯ ಸೇವೆ ಮಾಡೋದಕ್ಕೂ ಸಿದ್ಧರಿರ್ತಾರೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಂಪಿಯಿಂದ ಜಾಫರ್ ಅವರು ಹೇಳ್ತಾ ಇದ್ದಾರೆ, ಸ್ವಚ್ಛತೆ ಅಂದರೆ ಅದು ಮನೆಯಿಂದಲೇ ಆಗಬೇಕು, ಮನೆಯೇ ಮೊದಲ ಪಾಠಶಾಲೆ ಅಲ್ವಾ. ಆಮೇಲೆ ಬೀದಿ ಬದಿಯಲ್ಲಿ ಕಸ ಹಾಕಿದ್ರೆ ಎಲ್ಲ ಏನು ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನು ನಾವು ಮಕ್ಕಳಿಗೆ ಮನೆಯಿಂದಲೇ ಹೇಳಿಕೊಟ್ಟಾಗ ಮುಂದೆ ಅಂತಹ ಯಾವುದೇ ಕೆಲಸಗಳು ಆಗೋದಿಲ್ಲ, ಬದಲಿಗೆ ಸ್ವಚ್ಛತೆ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮನೆ ಬೆಳಗಲು ದೀಪ ಬೇಕು, ಪರಿಸರ ಬೆಳಗೋದಕ್ಕೆ ಸ್ವಚ್ಛತೆ ಬೇಕು. ಹೌದು, ಸ್ವಚ್ಛತೆ ಅನ್ನೋದು ಕೇವಲ ನಮ್ಮ ಮನೆಯ ನಾಲ್ಕು ಗೋಡೆಗಳಿಗಷ್ಟೇ ಸೀಮಿತವಾಗಬಾರದು. ನಾವು ವಾಸಿಸುವಂಥ ಭೂಮಿ, ನಡೆದಾಡೋ ರಸ್ತೆ, ಉಸಿರಾಡೋ ಗಾಳಿ ಎಲ್ಲವೂ ಸ್ವಚ್ಛತೆಯಿಂದನೇ ಇರಬೇಕು. ಸ್ವಚ್ಛತೆಯೇ ದೇವರೆಡೆಗಿನ ದಾರಿ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಸ್ವಚ್ಛತೆ ಕಾಪಾಡೋದು ಯುವಜನತೆಯ ಜೊತೆಗೆ ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಅಂತ ದಿನೇಶ್ ಲತಾ ದಿನೇಶ್ ಗಂಗೊಂಡನ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ. ನಿಮ್ಮ ಪ್ರಕಾರ ಯುವಜನತೆಯನ್ನ ಈ ಸ್ವಚ್ಛತೆಯ ವಿಚಾರದಲ್ಲಿ, ಸ್ವಚ್ಛತೆಯ ಕೆಲಸದಲ್ಲಿ, ಸ್ವಚ್ಛತೆಯ ಸೇವೆಯಲ್ಲಿ ಭಾಗಿ ಮಾಡಿಕೊಳ್ಳೋದು ಹೇಗೆ? ಯಾವ ರೀತಿಯಲ್ಲಿ ಯುವಜನತೆ ಟೀಮ್ ವರ್ಕ್ ಅಂತ ಹೇಳ್ತಾರೆ. ಇವತ್ತು ವೀಕೆಂಡ್ ಬಂತು ಅಂತ ಹೇಳಿದ್ರೆ ಸಾಲು ಸಾಲಾಗಿ ಟ್ರಿಪ್ ಹೋಗೋದು, ಇನ್ನೊಂದು ಮತ್ತೊಂದು ಪ್ಲಾನ್ಸ್ಗಳನ್ನು ಹಾಕ್ಕೊಳ್ಳೋದ್ರ ಜೊತೆ ಜೊತೆಗೆ ಕನಿಷ್ಠ ತಿಂಗಳಲ್ಲಿ ಒಂದು ವೀಕೆಂಡ್ ಸ್ವಚ್ಛತೆಯ ಕೆಲಸಕ್ಕೆ, ಈ ಸಮಾಜದ ದೇಶದ ಸ್ವಚ್ಛತೆಯ ಕೆಲಸಕ್ಕೆ ಯೂತ್ಸ್ ತಮ್ಮನ್ನು ತಾವು ಮುಡಿಪಾಗಿಟ್ರೆ ಹೇಗೆ? ಏನಂತೀರಿ ಈ ಬಗ್ಗೆ? ನೀವು ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೌದು, ಪ್ರಥಮವಾಗಿ ಯುವಜನತೆ ಎಲ್ಲಾ ಕೆಲಸದಲ್ಲೂ ಮುಂದೆ ಬಂದ್ರು ಅಂತ ಹೇಳಿದ್ರೆ ದೇಶದ ಬಹುತೇಕ ಸಮಸ್ಯೆಗಳಿಗೆ ಅಂತ್ಯ ಹಾಡಬಹುದು ಅಂತಾನೆ ಹೇಳ್ಬೋದು. ಅದರಲ್ಲೂ ಸ್ವಚ್ಛತೆಯೇ ಸೇವೆ ಅಂತ ಹೇಳಿ ಪರಿಗಣಿಸಿಕೊಂಡು ಅದರಲ್ಲಿ ತಮ್ಮ ಕೆಲಸ ತಮ್ಮ ಪಾತ್ರ ಏನು ಅಂತ ಹೇಳಿ ಯುವಜನತೆ ಅರಿತುಕೊಳ್ಳಬೇಕು, ಮುಂದೆ ಬರಬೇಕು ಅನ್ನುವಂಥ ಅಗತ್ಯ ಖಂಡಿತವಾಗಿಯೂ ಇಂದು ಇರುವಂತದ್ದು. ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ ನರಪ್ರಸಾದ್ ಅವರು ರಾಜಾಜಿನಗರದಿಂದ. ಸೊ ಸ್ವತಃ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಸ್ವಚ್ಛ ಭಾರತದಲ್ಲಿ ಭಾಗಿ ಆಗಲೇಬೇಕು ಆ ಕೆಲಸದಲ್ಲಿ. ಸೊ ವೈಯಕ್ತಿಕವಾಗಿ ಅವರು ಮೊದಲನೇದಾಗಿ ತಮ್ಮ ಮನೆ, ತಮ್ಮ ಬೀದಿ ಹಾಗೆ ತಮ್ಮ ನಗರವನ್ನು ಶುದ್ಧ ಮಾಡೋದಕ್ಕೆ ಮುಂದೆ ಆಗಬೇಕು. ಹೇಗಿರಬೇಕು ಅಂತ ಹೇಳಿದ್ರೆ ಕೋಆರ್ಡಿನೇಷನ್ ಮಾಡಿಕೊಂಡು ಯಾರ ಜೊತೆ ಈ ರೀತಿಯ ಕಸ ವಿಂಗಡಣೆ ಮಾಡುವಂಥ ವಿಚಾರ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ವಿಭಾಗದವರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಆ ಕೆಲಸದಲ್ಲಿ ಯಾವ ರೀತಿಯ ಜಾಗೃತಿ ಮೂಡಿಸಬೇಕು, ಅವೇರ್ನೆಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ನಮ್ಮ ನೆರೆಹೊರೆಯವರ ಜೊತೆಗೆ ಯಾವ ರೀತಿಯ ಮಾತುಕತೆಯಲ್ಲಿ ಇರಬೇಕು, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಅವ್ರು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಜಕ್ಕೂ ಎಷ್ಟೋ ದೊಡ್ಡ ಕೊಡುಗೆಯನ್ನು ಕೊಟ್ಟ ಹಾಗೆ ಆಗುತ್ತೆ ಅಂತ ಎನ್ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಿದೆಯಲ್ಲ, ಅದು ಯುವಜನತೆ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳು, ಹಳ್ಳಿಗಳು, ವಸತಿ ಸಂಕೀರ್ಣಗಳಿಗೆ ಅಂದರೆ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ಕೊಡುವಂಥದ್ದು, ಸ್ವಚ್ಛತೆಯ ಮಹತ್ವದ ಬಗ್ಗೆ ತಿಳಿ ಹೇಳುವಂಥದ್ದು ಅಲ್ಲಿನ ಜನರಿಗೆ. ಬಯಲು ಶೌಚಾಲಯ ಮುಕ್ತ ದೇಶವನ್ನಾಗಿ ನಾವೀಗಾಗಲೇ ಕಂಡುಕೊಂಡಿದ್ದೀವಿ. ಹಾಗಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಗೆ ಈ ರೀತಿ ಬಯಲು ಶೌಚಗಳನ್ನು ಮುಕ್ತ ಮಾಡುವಂಥದ್ದು, ಇದೆಲ್ಲದರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ಖಂಡಿತವಾಗಿ ಯುವಜನತೆ ಭಾಗಿ ಆಗಬಹುದು.

ಸ್ವಚ್ಛ ಭಾರತ ನಿರ್ಮಾಣ ಕೂಡ ಒಂದು ರೀತಿಯ ತಾಜಾ ಕನಸಿನಂತೆ ಇದೆ. ಆ ರೀತಿಯ ಕನಸುಗಳನ್ನ ಖಂಡಿತ ಪ್ರತಿ ಯುವ ಜನತೆಯು ಕಾಣಲೇಬೇಕು. ಕನಸಷ್ಟೇ ಅಲ್ಲ, ಅದನ್ನು ನನಸು ಮಾಡುವಂತ ಜವಾಬ್ದಾರಿ ಕೂಡ ಯುವ ಜನತೆಯ ಮೇಲೆಯೇ ಇರುವಂತದ್ದು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶ ಕಳಿಸಿ ಯುವಜನತೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಜವಾಬ್ದಾರಿಯನ್ನು ಮೂಡಿಸೋದು ಸಮಾಜದ ಪ್ರಗತಿಗೆ ಅತ್ಯಂತ ಅಗತ್ಯ, ಯುವ ಪೀಳಿಗೆ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿ ವಹಿಸಬೇಕು, ಮನೆಯ ಸುತ್ತಮುತ್ತ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಮಹತ್ವದ ಕಾರ್ಯವನ್ನ ಯುವಜನತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಕಾನಹಳ್ಳಿ, ಸ್ವಚ್ಛತೆ ಮೊದಲು ನನ್ನಿಂದ ಆಗಬೇಕು, ಯುವಜನತೆಯಲ್ಲಿ ಕೆಲವೊಬ್ಬರು ದುಶ್ಚಟಗಳನ್ನ ಬಿಟ್ಟು ಬಿಡಬೇಕು, ಹಾಗೆ ನಾವು ಪ್ರವಾಸೋದ್ಯಮದಲ್ಲಿ ನೀರಿನ ಬಾಟಲು, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ನಿಗದಿತ ಸ್ಥಳದಲ್ಲಿ ಹಾಕಬೇಕು, ಬಹುಶಃ ಆ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡೋದೇ ಇರೋದೇ ಸೂಕ್ತ ಅಂತ ಅನಿಸುತ್ತೆ. ಸೊ ಹಾಗಾಗಿ ಯುವಕರ ಪಾತ್ರ ಎಲ್ಲ ವಿಷಯದಲ್ಲೂ ಬಹಳ ಮುಖ್ಯ ಅಂತ ಚಂದ್ರಶೇಖರ್ ಕಾನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಬೈರತಿ ಬೆಂಗಳೂರಿನಿಂದ ವಿಲ್ಫ್ರೆಡ್ ಅವರು ಸಂದೇಶವನ್ನು ಕಳಿಸಿ ಪ್ರಾಕ್ಟಿಕಲ್ ಟಾಸ್ಕ್ ಜೊತೆಗೆ ಪ್ರಾಜೆಕ್ಟು, ಸೊ ಅದೆರಡೂ ಕೂಡ ಇದ್ದಾಗ ನಮ್ಮ ಸಿಟಿ ಕ್ಲೀನ್ ಆಗಿರುತ್ತೆ. ಸೊ ಇಂಥ ಪ್ರಾಜೆಕ್ಟ್ಗಳನ್ನು ಜಾರಿಗೆ ತರೋದ್ರಲ್ಲಿ, ಅದನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಯುವಜನತೆಯ ಪಾತ್ರ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಸ್ವಚ್ಛತೆ ಅನ್ನೋದು ಅವರವರ ಮನೆ ಹಿಂದೆ ಮುಂದೆ ಕೈತೋಟ ಅಲ್ಲಿ ಇಲ್ಲಿ ಮೊದಲು ಪ್ರಾರಂಭವಾಗಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಎಸೆಯೋದು, ತಿಂದ ಕಸವನ್ನು ಎಸೆಯಬಾರದು, ಎಲ್ಲಿ ಹೋದರೂ ಬಟ್ಟೆ ಚೀಲ ತೆಗೆದುಕೊಂಡು ಹೋಗಬೇಕು, ಸ್ವಚ್ಛತೆ ನಮ್ಮ ಆದ್ಯತೆ ಅನ್ನೋದನ್ನು ಮರಿಬಾರದು. 15 ವರ್ಷಗಳಿಂದ ಸ್ವಚ್ಛ ಭಾರತ ಅಭಿಯಾನ ಮಾಡ್ತಾ ಇದ್ದೀವಿ ನಾವು ಕೂಡ ಅಂತ ನೇರಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತ ಪ್ರತಿ ದಿನದ ಕಾರ್ಯ ಇದು, ಪ್ರತಿ ದಿನ ಪ್ರತಿ ಕ್ಷಣ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಅಂತ ಹೇಳಿ ಕರಿಬೇಕಂದ್ರೆ ನಾವು ಸ್ವಚ್ಛತೆಯ ಸೇವೆಯ ಹಾದಿಯಲ್ಲಿಯೇ ಪ್ರತಿಯೊಬ್ಬರೂ ಸಾಗಬೇಕು.

ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಯುವಜನತೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮತ್ತು ಕಾಳಜಿ ಬಹಳ ಮುಖ್ಯ. ಮೊದಲಿಗೆ ನಾವು ನಮ್ಮನ್ನು ಸ್ವಚ್ಛವಾಗಿಟ್ಕೊಳ್ಬೇಕು, ನಂತರ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಪರಿಸರ ಸ್ವಚ್ಛವಾಗಿದ್ದರೆ ನಮ್ಮ ಮನಸ್ಸು ಕೂಡ ಸಂತೋಷವಾಗಿ ಸ್ವಚ್ಛವಾಗಿ ಇರುತ್ತೆ. ಯುವಕರಿಗೆ ಸ್ವಚ್ಛತೆಯ ಮಹತ್ವವನ್ನು ತಿಳಿಸುವಂಥ ಒಳ್ಳೆಯ ವಿಷಯಗಳನ್ನು ಇವತ್ತು ಹೊತ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಚ್ಛತಾ ಆಂದೋಲನಗಳ ನೇತೃತ್ವವನ್ನು ಯುವಜನತೆ ವಹಿಸಲೇಬೇಕು. ಶಾಲಾ ಕಾಲೇಜುಗಳ ಸ್ವಚ್ಛತೆಗಳ ವಿಚಾರದಲ್ಲಿ ವಿದ್ಯಾರ್ಥಿಗಳು ತಮ್ಮ ತರಗತಿಯ ಆಟದ ಮೈದಾನ ಶಾಲೆಯ ಆವರಣಗಳನ್ನು ಹೇಗೆ ಸ್ವಚ್ಛವಾಗಿಟ್ಕೊಳ್ಳೋದ್ರ ಮೂಲಕ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಬಹುದು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ತಿಳಿವಳಿಕೆ ಮೂಡಿಸುವಂಥ ಕೆಲಸವನ್ನು ಸ್ವತಃ ಯುವಜನತೆ ಮಾಡಿದಾಗ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಇರುತ್ತೆ. ವಾರಾಂತ್ಯಗಳಲ್ಲಿ ಬಸ್ ನಿಲ್ದಾಣ ಇರ್ಬೋದು, ಪ್ರವಾಸಿ ತಾಣಗಳಿರ್ಬೋದು, ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸೋದಕ್ಕೋಸ್ಕರ ಕ್ಲೀನ್ ಆ್ಯಪ್ ಪಿಕ್ನಿಕ್ ಅಂತ ಹೇಳಿ ನಾವು ಹೋಗುವಂಥ ಪ್ರವಾಸ ಇದೆ ಈ ಕೆಲಸಕ್ಕೆ ಅಂತ ಹೇಳಿ ಯುವಜನತೆ ಮುಂದಿಟ್ಟರೆ, ಸ್ವಚ್ಛತಾ ನಡಿಗೆಗಳನ್ನು ಆಯೋಜಿಸಿದ್ರೆ ಬಹುಶಃ ಈ ಕೆಲಸ ಇನ್ನಷ್ಟು ಪ್ರಬಲವಾಗಿ ಸಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 3R ಸೂತ್ರದ ಅಳವಡಿಕೆ ಕೂಡ ಮಾಡ್ಕೋಬೋದು, ಅಂದರೆ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಅನ್ನುವಂಥದ್ದು, ಕಡಿಮೆ ಬಳಸುವಂಥದ್ದು, ಪ್ಲಾಸ್ಟಿಕ್ಗಳನ್ನು ಮರುಬಳಕೆ ಮಾಡುವಂಥದ್ದು, ಮರು ಸಂಸ್ಕರಣೆ ಮಾಡುವಂಥದ್ದು, ಈ ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡೋದ್ರಲ್ಲೂ ಯುವಜನಕ್ಕೆ ಯುವಕರು ಮುಂಚೂಣಿಯಲ್ಲಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಹಾಗೆ ಇವತ್ತಿನ ಡಿಜಿಟಲ್ ಮಾಧ್ಯಮ ಎಷ್ಟು ಪ್ರಬಲವಾಗಿದೆ ಅನ್ನೋದು ನಮಗೆ ಗೊತ್ತೇ ಇದೆ ಅಲ್ವಾ. ಈ ಡಿಜಿಟಲ್ ಮಾಧ್ಯಮದ ಸಮರ್ಥ ಬಳಕೆಯನ್ನು ಯುವಜನತೆ ಮಾಡಿಕೊಳ್ಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಈ ರೀತಿಯ ಸ್ವಚ್ಛತೆಯೇ ಸೇವೆ ಅನ್ನೋದರ ಬಗ್ಗೆ ಒಂದು ದೊಡ್ಡ ಅಭಿಯಾನವನ್ನೇ ಆರಂಭ ಮಾಡಿ ಇಡೀ ದೇಶದ ಸ್ವಚ್ಛತೆಯನ್ನು ಕಾಪಾಡೋದ್ರಲ್ಲಿ ಮುಂದಾಗಬೇಕು ಇವತ್ತಿನ ಯುವಜನತೆ. ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ಆಗಿದೆ 4:48 ಸೆಕೆಂಡ್ಗಳು.

ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ. ಹಾಡುಗಳು, ಮಾಹಿತಿ, ನಿಮ್ಮ ಸಂದೇಶಗಳು ಎಲ್ಲವೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬಾಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡುವಂಥ ಹೊತ್ತು ಕೂಡ ಸಮೀಪಿಸಿದೆ. 4:52:39 ಈ ಹೊತ್ತಿನಲ್ಲಿ ಸದ್ಯಕ್ಕೆ ನನ್ನನ್ನು ನೀವು ಬೀಳ್ಕೊಡ್ತೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM Rainbow 101.3 ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ. 5:06:40 ಈ ಸಮಯ ಎಲ್ರಿಗೂ ಗೊತ್ತೇ ಇದೆ ಅಲ್ಲ, ನಾನ್ ಸ್ಟಾಪ್ ಮಳೆ ಬೀಳ್ತಾ ಇದೆ ಈ ಸಂಜೆ ಸಮಯದಲ್ಲಿ. ಹಾಗಿದ್ರೆ ಈ ಕಾರ್ಯಕ್ರಮ

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: ಎಸ್ ಮ್ಯೂಸಿಕಲಿ ಎಂದೆಂದಿಗೂ ಯಾರ್ಸ್. ಈ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ತೇಜ ನಿಮ್ ಜೊತೆ ಆಗಿರ್ತೀನಿ. ಏನಪ್ಪ ಮಳೆ ಬರ್ತಾ ಇಲ್ಲ, ಮಳೆಗಾಲ ಅಂತಾನೆ ಅನ್ನಿಸ್ತಾ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಧಾರಾಕಾರವಾಗಿ ಜೋರು ಮಳೆ ಅಂತೂ ಬಂದ್ಬಿಟ್ಟಿದೆ. ಆಲ್ರೆಡಿ ಸಾಕಷ್ಟು ಮಳೆ ಸುರಿತಾ ಇದೆ. ಬೆಂಗಳೂರಿನಲ್ಲಂತೂ ಎಲ್ಲ ರೋಡ್ಸು ಸ್ವಲ್ಪ ಸ್ವಲ್ಪ ಬ್ಲಾಕ್ ಬ್ಲಾಕ್ ಸ್ವಲ್ಪ ಏನು ಹೆಚ್ಚಾಗಿನೇ ಬ್ಲಾಕ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಆದಷ್ಟು ಜಾಗರೂಕವಾಗಿ ಹೋಗಿ ರೋಡ್ನಲ್ಲಿ ಟೂ ವೀಲರ್ಸಲ್ಲಿ ಹೋಗ್ತಾ ಇರೋರಂತೂ ಇನ್ನೂ ಸ್ವಲ್ಪ ತಡ ಮಾಡಿ ನಂತರ ಆ ಒಂದು ಕ್ಲಿಯರೇಜ್ ಆದ ನಂತರನೇ ದಯವಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನೀವು ಆಮೇಲೆ ಸ್ಟಾರ್ಟ್ ಮಾಡಿ. ಆದರೆ ನಾವಂತೂ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬಂದಿತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ ಚಮಕ್ ಚಿತ್ರದ ಗೀತೆ. ಅಭಿನಂದನ್ ಮಹೇಶಾಲೆ ಅವರು ಕೂಡ ಧ್ವನಿಗೂಡಿಸಿದ್ರು. ಹಾಗೆ ಅರ್ಜುನ್ ಲೂಯಿಸ್ ಅವರ ಸಾಹಿತ್ಯ ಈ ಗೀತೆ ಇತ್ತು. ಹಾಗೆ ಜುಡಾ ಸ್ಯಾಂಡಿ ಅವರ ಸೂಪರ್ ಕಂಪೋಸಿಷನ್ ಅಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಮೂಡಿ ಬಂದಿತ್ತು. ಏನೋ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಹೌದು, ಮಳೆ ಆಗಿದೆ, ಮತ್ತೆ ಮತ್ತೆ ಪುನಃ ಪುನಃ ಮಳೆ ಬೀಳ್ತಾ ಇದೆ. ಚಕ್ರವರ್ತಿ ಚಿತ್ರದ ಈ ಸೂಪರ್ ಹಿಟ್ ಸಾಂಗ್ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯ ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ. ಗೀತೆಗಿಂತ ಮುಂಚೆ ಹಾಗೆ ನಾವು ಸ್ವಲ್ಪ ಮಾತುಕತೆ ಮಾಡೋಣ. ಏನು ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾ ಇದೆಯಲ್ಲ. ಈ ಪ್ರತಿಯೊಂದರಲ್ಲೂ ಕೂಡ, ಅಂದರೆ ನಾವು ಒಂದು ಪ್ರೈಮರಿ ಸ್ಕೂಲ್ನಿಂದನೂ ಕೂಡ ಓದ್ತಾ ಇರ್ತೀವಿ, ಮಳೆ ನೀರಿನ ಸಂಗ್ರಹಣೆ ಮಾಡಬೇಕು, ಆ ಒಂದು ಸಂಗ್ರಹಣೆ ನಡೀತಾ ಇರಬೇಕು ಅಂತ. ಹಾಗೆ ನೀವು ಕೂಡ ಮಾಹಿತಿ ಕೊಡಿ, ನಿಮ್ಮ ಮನೆಯಲ್ಲಿ ಮಳೆ ನೀರನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನೀವು ಕೂಡ ಮಾಹಿತಿಯನ್ನು ಹಂಚ್ಕೊಳ್ಬೋದು ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9104 1 0 1 3 ಒಂದು 0 1 3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದೀವಿ ನಾನ್ ಸ್ಟಾಪ್ ಹಾಡುಗಳ ಜೊತೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ಸಂಜೆ ಮಾತಾಡ್ತಾ ಭಾರಿ ಮಳೆ ಅಂತ ಹೇಳ್ತಾ ಇದ್ವಿ. ಹಾಗೆ ಮಳೆ ನೀರನ್ನ ಸಂಗ್ರಹಣೆ ಮಾಡಲಿಕ್ಕೆ ಏನೇನೆಲ್ಲ ಉಪಾಯಗಳಿದೆ ಅಂತ ಹೇಳ್ತಾ ಇದೆ. ಸೊ ಬಹಳಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ ನಿಮ್ಮ ಸಂದೇಶದ ಬಗ್ಗೆ, ಆಮೇಲೆ ನೋಡ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ಹಾಗೆ ಒಂದು ವಿಚಾರ ಅಂತಂದ್ರೆ, ಮನೆ ಕಟ್ಸೋ ವೇಳೆನಲ್ಲೇನೆ ಮಳೆ ನೀರು ಕೊಯ್ಲು, ಅಂತಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಈ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳನೇ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನೀರು ಎಲ್ಲನೂ ಕೂಡ ರೋಡ್ಗೆ ಹೋಗೋದಕ್ಕೆ ಬದಲು ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಹಾಗೆ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಮಳ್ಳಿ ನಾನು ಅಂತ ಹಾಡ್ತಾ ಇದ್ದಾರೆ ಶಿವಾರ್ಜುನ ಚಿತ್ರದ್ದು. ಅನಿರುದ್ಧ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹಾಗೆ ಸುರಾಗ್ ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಗ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ನಾನ್ ಸ್ಟಾಪ್ ಹಾಡು, ನಾನ್ ಸ್ಟಾಪ್ ಮಾತುಗಳೊಂದಿಗೆ ನಾನ್ ಸ್ಟಾಪ್ ಮೆಸೇಜಸ್ ಕೂಡ ಬಂದಿದೆ. ಹಾಗೆ ಹೇಳ್ತಿದೆ, ಮಳೆ ನೀರನ್ನು ಸಂಗ್ರಹಣೆ ಮಾಡೋದು ಹೇಗೆ ಅಂತ. ಸೊ ಜೋರು ಮಳೆ ಬಂತು ಅಂದರೆ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ. ಎಲ್ಲ ನೀರು ಕೂಡ ಎಲ್ಲ ಮನೆ ಮುಂದೆ ಬರುತ್ತೆ, ಹಾಗೆ ಮನೆ ಒಳಗೂ ಬರೋಂಥ ಸಾಧ್ಯತೆಗಳು ಸಾಕಷ್ಟು ಇದೆ. ರೋಡ್ ತುಂಬನೂ ಕೂಡ, ಸ್ವಲ್ಪ ತಗ್ಗಿರೋ ರೋಡ್ ಇತ್ತು ಅಂತಂದರೆ ರೋಡ್ ತುಂಬ ಸಂಪೂರ್ಣ ನೀರಾಗಿ ಹೋಗ್ಬಿಡತ್ತೆ. ಗಾಡಿಗಳು ಓಡಾಡೋಕ್ಕಾಗಲ್ಲ, ಬೋಟ್ಗಳು ಓಡಿಸ್ಬೇಕು ಆ ಮಟ್ಟಕ್ಕೆ ಆಗೋಗ್ಬಿಡತ್ತೆ. ದಿನೇಶ್ ಅವರು ಗಂಗೊಂಡಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕಾರ್ಖಾನೆಯಲ್ಲಿ ಬೋರ್ವೆಲ್ ಪಕ್ಕನೇ ರಿಂಗ್ಗಳನ್ನು ದೊಡ್ಡದಾಗಿ ಒಂದು ನೀರು ಇಂಗುವಂತೆ ಒಂದು ಗುಂಡಿ ಮಾಡಿದ್ದೀವಿ ಮೇಡಮ್. ಮಳೆ ನೀರು ಜಾಸ್ತಿ ಆದಾಗ ಎಲ್ಲ ನೀರು ಬೋರ್ ಒಳಗಡೆಗೂ ಹೋಗೋ ಥರ ಮಾಡಿದ್ದೇವೆ, ಮತ್ತು ಮಳೆ ನೀರು ಜಾಸ್ತಿ ಇದ್ದಾಗ ಅದನ್ನು ಗಿಡಗಳಿಗೂ ಉಪಯೋಗಿಸ್ಬಹುದು, ಆ ಥರ ಮಳೆ ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಕ್ಸಾಕ್ಟ್ಲಿ ಕರೆಕ್ಟು. ಸೊ ಈ ರೀತಿ ಮಾಡೋದ್ರಿಂದ, ಸೊ ಯಾವಾಗ ನೀರಿನ ಒಂಚೂರು ತಗ್ಗಿತು ನೀರು, ಅಥವಾ ಸಿಕ್ಕಾಪಟ್ಟೆ ಬಿಸಿಲಾಯಿತು, ಗಿಡಗಳಿಗೆ ನೀರು ಒದಗಿಸ್ಕೋಬೇಕು ಅಂತ ಹೇಳಿದಾಗ ಈ ನೀರನ್ನು ಚೆನ್ನಾಗಿ ನಾವು ಬಳಸ್ಕೊಳ್ಬಹುದು. ಆದರೆ ಆದಷ್ಟು ಹುಷಾರಾಗಿರಬೇಕು, ಸೊಳ್ಳೆಗಳ ಉತ್ಪತ್ತಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಆ ಥರ ಎಲ್ಲ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳ್ತಾ. ಹಾಗೆ ಇನ್ನೊಂದು ನೀವು ಕೂಡ ಬರೆದು ಕಳಿಸಿ ಸ್ನೇಹಿತರೆ, ಮಳೆ ನೀರನ್ನು ಯಾವ ರೀತಿ ಸಂಗ್ರಹಣೆ ಮಾಡುವಂಥ ಒಂದು ಉಪಾಯ, ಯಾವ ರೀತಿ ನೀವು ಅಳವಡಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ. ಸಾಕಷ್ಟು ಹಸಿರನ್ನೇ ತುಂಬಾ ಇಷ್ಟಪಡೋರು, ಹಾಗೆ ಮನೆ ಸುತ್ತಮುತ್ತ ತುಂಬ ಜಾಸ್ತಿ ಗಿಡ ಹಾಕಿರೋರೆಲ್ಲರೂ ಕೂಡ ಒಂದೊಂದೊಂದು ಪ್ಲ್ಯಾನ್ ಮಾಡಿಕೊಂಡೇ ಇರ್ತೀರಿ. ಸೊ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಏನು ಕತೆ, ಬೇಗ ಬೇಗ ಸಂದೇಶವನ್ನು ಕಳಿಸಿ ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408109013 9408109013. ಅಪ್ ನೆಕ್ಸ್ಟ್ ಲವ್ ಮಾಕ್ ಟೇಲ್ ಚಿತ್ರದ ಈ ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಲವ್ ಯು ಚಿನ್ನ ಅಂತ ಹಾಡ್ತಾ ಇದ್ದಾರೆ ಶ್ರುತಿ ವಿ ಎಸ್ ಅವರು. ಈ ಸಕ್ಸಸ್ ಆಗಿರೋಂಥ ಗೀತೆ ಮೂಡಿ ಬರ್ತಾ ಇದೆ. ಹಾಗೆ ನಕುಲ್ ಅವರು ಕೂಡ ಗೀತೆಗೆ ಧ್ವನಿಗೂಡಿಸಿದ್ದಾರೆ. ರಾಘವೇಂದ್ರ ವಿ ಕಾಮತ್ ಅವರ ಸಾಹಿತ್ಯ, ಹಾಗೆ ರಘು ದೀಕ್ಷಿತ್ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಯಲ್ಲಿದೆ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಜಮಖಂಡಿಯಲ್ಲಿ, ಜಮಖಂಡಿಯಿಂದ ವಿಶ್ವ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ನಮ್ಮೂರಿನಲ್ಲಿ ಒಂದು ತಿಂಗಳಾದರೂ ಮಳೆನೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬರುತ್ತೆ ಬರುತ್ತೆ, ಇಲ್ಲೂ ಬಂದಿದೆ, ಅಲ್ಲಿನೂ ಕೂಡ ಕಾಲಕ್ಕೆ ತಕ್ಕಂತೆ ಮಳೆ ಆಗಲಿ ಬರಲಿ ಅಂತ ಆಶಿಸ್ತೀವಿ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೆಬ್ಬಾಳದಿಂದ ರಮೇಶ್ ಅವರು ಕೂಡ. ಹಾಗೆ ಸಂದೇಶ ಬಂದಿದೆ, ನಮ್ಮ ರೇಡಿಂಗ್ ವತ್ 579 ನಿಮ್ಮ ಸಂದೇಶ ಕೂಡ ಬಂದಿದೆ. ನೀವೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಯಾವುದೇ ಮನೆ ಕಟ್ತಾ ಇರೋದು ಆಗಿರಬಹುದು ಅಥವಾ ಕಟ್ಟಿರೋ ಮನೆಯಲ್ಲೇ ಆಗಿರಬಹುದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಮಳೆ ನೀರಿನ ಶೇಖರಣೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ತೋಟ ಎಲ್ಲ ಇರೋವಂಥವರು ಸಾಕಷ್ಟು ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಂಡ್ರೆ ನಿಜ ಮುಂದಕ್ಕೆ ಭಾಳನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಗೀತೆ ನೀವೆಲ್ಲರಿಗೋಸ್ಕರ ಒಂದು ಸೊಗಸಾಗಿರುವಂಥ ಗೀತೆ ಮೂಡಿ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನ್ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ವಿ. ಇನ್ನು ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ್ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ, ಈ ಕಡೆಯೂ ಮಳೆ ಇಲ್ಲ ಮೇಡಮ್, ಎಲ್ಲ ರಾಜಧಾನಿನೇ ಮಳೆ ತೊಗೋಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಳೆ ತಂತಾನೇ ಬರ್ತಾ ಇದೆ, ಯಾರು ತಾನೇ ತಡೆಯೋಕ್ಕಾಗುತ್ತೆ ಅಲ್ವಾ? ಬರುತ್ತೆ ಬರುತ್ತೆ, ಅಲ್ಲಿನೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದು. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಆದಷ್ಟು ಮಳೆ ನೀರನ್ನು ಉಳಿಸಿ, ಹಾಗೆ ಬರೀ ಮಳೆ ನೀರು ಅಂತಲ್ಲ, ಮನೆಯಲ್ಲಿನೂ ಅಷ್ಟೇ, ಆದಷ್ಟು ನೀರನ್ನು ಜಾಸ್ತಿ ಜಾಸ್ತಿ ಯಥೇಚ್ಛವಾಗಿ ಬಳ್ಸೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರನೇ ಬಳಸಿ. ಸೊ ಎಸ್ಪೆಷಲಿ ಪಾತ್ರೆ ಗೀತ್ರ ಎಲ್ಲ ತೊಳೆಯುವಾಗ ಸಿಕ್ಕಾಪಟ್ಟೆ ನೀರು ಬಿಟ್ಕೊಂಡಿರ್ತಾರೆ, ಅರ್ಧ ನೀರು ಸಿಂಕಿಂದ ಆಚೆ ಹೋಗ್ತಾ ಇರುತ್ತೆ, ಇನ್ನು ಅರ್ಧ ನೀರು ಮಾತ್ರನೇ ಪಾತ್ರೆ ಮೇಲೆ ಬೀಳ್ತಾ ಇರುತ್ತೆ. ಸೊ ಹಾಗೆ ಸ್ನಾನ ಮಾಡೋವಾಗೂ ಅಷ್ಟೇ, ಒಂದು ಅಳತೆ ಅಷ್ಟು ಇಟ್ಕೊಂಡ್ರೆ ನೀರು ಬಹಳನೇ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ನಮ್ಮ ಮುಂದಿನ ಜನ್ರೇಷನ್ವರೆಗೂ ಕೂಡ ನೀರು ಬೇಕಲ್ವಾ, ಅದರ ಅತೀವವಾದಂತಹ ಅಭಾವ ಅವರು ಅನುಭವಿಸಬಾರದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ತೇಜ. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: for T-72 and T-90 tanks at a cost of 586 crore rupees. The ministry said the APU is an alternate source for generation of electric power for fire control system, firing circuit, gun stabilization system and other ancillaries of the tank. The ministry said induction of indigenously developed APUs will further strengthen the operational readiness, reliability and sustainability of the Indian Army's mechanized formations. The National Highways Authority of India has released new guidelines for the planning and designing of high-speed access-controlled national highways. The Ministry of Road Transport and Highways said the guidelines will apply to all upcoming 4- and 6-lane greenfield and brownfield high-speed access-controlled national highways. The guidelines seek to bring uniformity in standards for preparation of detailed project reports of high-speed national highway corridors. Minister of State for Health and Family Welfare Anupriya Patel today said that India's journey in pharmacovigilance has been a remarkable example of self-reliance over the years. She said this while releasing the 7th edition of National Formulary of India in New Delhi. The minister said that currently more than 1,100 adverse drug reaction monitoring centers are operational in the country, and the government aims to increase this number up to the primary health facility level. She also said that 25 countries in the world recognize and accept the Indian pharmacopoeia and added that the country now provides pharmacovigilance data to WHO patient safety database. Prime Minister Narendra Modi has expressed grief over the demise of Sheikh Ahmed bin Rashid Al Maktoum. He was the brother of Dubai's ruler, Sheikh Mohammed bin Rashid Al Maktoum. In a social media post, Mr. Modi said that his efforts to serve the society will be cherished by generations to come. The Prime Minister also extended condolences to the royal family and the people of Dubai. In the Asian Games badminton, India defeated Bangladesh 3-0 without dropping a single game across three matches to reach the men's quarterfinals at Ichinomiya City in Japan today. Lakshya Sen beat Jaman Ayman Ibn, followed by Ayush Shetty's win over Gaurab Singha. Kidambi Srikanth then sealed the tie with a victory over Jumar Al-Amin. India will face host Japan in the quarterfinal tomorrow. A win in the game will guarantee a medal. The Indian women's team will also face Japan in the quarterfinal tomorrow. In Asian Games shooting, India won 3 medals in Aichi, Nagoya, Japan today. In the men's 10-meter air rifle individual event, Himanshu Dhillon won the silver medal while Rudraksh Patil secured the bronze. India also bagged the silver in the men's team event of the same competition. And that is the end of this news bulletin.
1: ಸ್ನೇಹಿತರೆ, ಇನ್ನೀಗ ಕೇಳಿ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಿಕೆ ವೆಂಕಟೇಶ್, ಗುರ್ಜದ ಕೃಷ್ಣದಾಸ್ ವೆಂಕಟೇಶ್, ಹೆಸರಾಂತ ಸಂಗೀತ ನಿರ್ದೇಶಕ, ಗಾಯಕ, ವಾದ್ಯ ಸಂಯೋಜಕ, ಸ್ವರಮಾಂತ್ರಿಕ, ಅನೇಕ ಪ್ರತಿಭೆಗಳನ್ನು ಬೆಳೆಸಿದವರು. ಆಕಾಶವಾಣಿಯಲ್ಲಿ ಆಗ ಎ ಗ್ರೇಡ್ ಕಲಾವಿದರಾಗಿದ್ದವರು. ಜಿಕೆ ವೆಂಕಟೇಶ್ ನಮ್ಮ ಗುರು ಅಂತ ಇಳಿಯರಾಜ ಮೊದಲುಗೊಂಡು ಇವತ್ತಿನ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರು ಹೇಳ್ತಾರೆ. ಜಿಕೆ ವೆಂಕಟೇಶ್ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕರು. ಚಿತ್ರ ನಿರ್ಮಾಣ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. 21 ಸೆಪ್ಟೆಂಬರ್ ಅವರ ಜನ್ಮದಿನ. ಅವರ ಮಾತುಗಳನ್ನ ಈಗ ಕೇಳಿ ಸಂತೋಷವಾಗುತ್ತೆ.
3: ಸಂಗೀತ ಚೆನ್ನಾಗಿರ್ಬೇಕಾದ್ರೆ ಪಿಕ್ಚರ್ಗಳಲ್ಲಿ ಸಬ್ಜೆಕ್ಟ್ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕಸ್ತೂರಿ ನಿವಾಸ ತಗೊಂಡ್ರೆ ಒಂದೊಂದು ಹಾಡುನು ಅಲ್ಲಿ ಯಾವ್ಯಾವ ಸೀಕ್ವೆನ್ಸ್ ತಗೊಂಡ್ರು ಆ ಸೀಕ್ವೆನ್ಸ್ ನಲ್ಲಿ ಹಾಗೆ ಹೊಂದ್ಕೊಂಡಿದೆ. ಈಗ ಆಡಿಸಿ ನೋಡು, ಬೀಳಿಸಿ ನೋಡು ಅಂತಂದ, ಆ ಬೊಂಬೆನೊಂದಿಟ್ಟು ಅಲ್ಲಿ ಎಷ್ಟು ಮೀನಿಂಗ್ ಇದೆ, ಎಷ್ಟು ಜನಕ್ಕೆ ಅದು ಇದ ಹೊಂದಾಣಿಕೆ ಎಲ್ಲ ಎಲ್ಲ ಇದೆ. ಆ ಥರ ಒಂದೊಂದು ಸನ್ನಿವೇಶನು ಯೋಚನೆ ಮಾಡಿ ಹೇಳುವಾಗ ನಮ್ಗೆ ಹೇಳೋ ನಮಗೆ ಓ ಈ ಥರ ಮಾಡಿ ಚೆನ್ನಾಗಿರುತ್ತೆ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ನೋಡಿ ಇದು ಕೇಳಿ ಸರ್ ಹೇಗಿದೆ ಅಂತ ಡೈರೆಕ್ಟರ್ ಬಾರಿಸ್ ತೋರಿಸ್ತು. ಓಹೋ ಭಾಳ ಚೆನ್ನಾಗಿದೆ ಸರ್, ಇನ್ನೇ ಇಟ್ಕೊಳ್ಳೋಣ ಅಂತಾರೆ. ಆವಾಗ ನಮ್ಮಿಬ್ಬರದು ಹೊಂದಾಣಿಕೆ ಸೇರಿಬಿಡ್ತು, ಡೈರೆಕ್ಟರ್ಗೂ ಐಡಿಯಾ ಬಂದ್ಬಿಡ್ತು ಅದು ಹೀಗೆ ಬರುತ್ತೆ ಪಿಕ್ಚರಲ್ಲಿ ಅಂತ. ಪಿಕ್ಚರೆಲ್ಲ ಮುಗಿದೋಯ್ತು. ನಮ್ಮ ವರದಪ್ಪ ಅವ್ರು ಏನು ಮಾಡಿದ್ರು, ಅಣ್ಣ ಇಲ್ಲಿ ರಿಪೀಟ್ ಮಾಡೋದು ಹೇಗಿರುತ್ತೆ ಅಂತ ಕೇಳಿದ್ರು. ಏನೇ ಅಂತಂದ್ರೆ ನೋಡಿ ಮಗು ಸತ್ತೋಯ್ತು, ಸಮಾಧಿ ಈಗ

ನಮ್ಮ ಹೀರೋ ಬಂದು ಮೊದಲು ಹಾಡಿದ್ದಾರೆ. ಆದ್ರಿಂದ ಈ ಒಂದು ಪೀಸ್ ನೀವಿಲ್ಲಿ ರೀ ರೆಕಾರ್ಡಿಂಗ್ ನಲ್ಲಿ ಹಾಡಿದ್ದು, ರೆಕಾರ್ಡ್ ಮಾಡಲಿಲ್ಲ ಸಪರೇಟ್ ಆಗಿ. ಪಿಕ್ಚರ್ ಎಲ್ಲ ನೋಡ್ಬಿಟ್ಟು ಥಾಟ್ ಬಂತು, ಓಹ್ ಇಲ್ಲಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿತ್ತು. ಅಲ್ಲಿ ರೀ ರೆಕಾರ್ಡಿಂಗ್ ನಲ್ಲೇ ಹಾಡ್ಬಿಟ್ಟೆ, ರೀ ರೆಕಾರ್ಡಿಂಗ್ ನಲ್ಲಿ ಆ ಫುಟೇಜ್ ನೋಡಿಕೊಂಡು ಹಾಡಿದ್ದು. ಈ ತರ ಕೆಲವು ಸನ್ನಿವೇಶಗಳು ಅಲ್ಲೆಲ್ಲ ಬರ್ತವೆ. ಇದು ಮೂಡು, ಅದು ಸಬ್ಜೆಕ್ಟ್ ಆಗಿದ್ರೆ ನಾವೆಲ್ಲ ಬರೋದು. ಈವನ್ ನನಗಾಗಲಿ ಟೆಕ್ನಿಷಿಯನ್ಗಾಗಲಿ ಡೈರೆಕ್ಟರ್ಗಾಗಲಿ ಅದು ಸಂದರ್ಭ ಕರೆಕ್ಟ್ ಆಗಿ ಸೇರ್ಬಿಟ್ರೆ ಹೊಂದ್ಬಿಡುತ್ತೆ. ಇಲ್ಲ ನಾನು ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದು ಕಾಪಿ ಹೊಡಿಬಾರ್ದು, ಡೈರೆಕ್ಟ್ ನಾನೇ ಕಂಪೋಸ್ ಮಾಡಬೇಕು ಅನ್ನೋ ರೀತಿಯಿಂದ ಬಂದೆ. ಹೀಗೆ ನನಗೆ ಎಕ್ಸಾಮ್ ಬಂದು ಎಂಟರ್ ಆಗಿದ್ದೆ, ನಾನು ಕಾಪಿ ಇರಬಾರ್ದು ಅಂತಂದ್ರೆ ನಾನು ಕಾಪಿನೇ ಹೊಡಿಬೇಕು ಅಂತ ಕೆಲವು ಪ್ರೊಡ್ಯೂಸರ್ ಮಾಡ್ದು, ಅದು ಯಾರು ಅಂತ ಹೇಳಲ್ಲ. ಇದಾಯ್ತು. ಆಮೇಲೆ ನಾನು ಒರಿಜಿನಲ್ ಕಂಪ್ಲೀಟ್ ಕನ್ನಡ ಒರಿಜಿನಲ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಹೋದರರೆಲ್ಲರೂ, ವಿಜಯಭಾಸ್ಕರ್ ಆಗಲಿ, ಲಿಂಗಪ್ಪನವರಾಗಲಿ, ರಾಜನಂದ್ರಾಗಲಿ, ಅವರೆಲ್ಲ ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟರು. ಒಂದು ಕಾಲದಲ್ಲಿ ಏನಂತಂತಂದರೆ ಎಲ್ಲ ತಮಿಳ್ನವರು, ಮಲಯಾಳಂನವರು, ಹಿಂದಿಯವರು, ಇದೇನು ಕನ್ನಡ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನೋ ಒಂದು ಸ್ಟೇಟಸ್ ಇತ್ತು. ಈಗ ಮಾಡ್ರನ್ ಆಗಿ ಈಗ ವೆಸ್ಟರ್ನ್ ಇದು ಬಂದು ಅದೇನೋ ಅದೇನೋ ಬ್ರೇಕ್ ಡ್ಯಾನ್ಸು ಈ ಡ್ಯಾನ್ಸು ಇವುಗಳೆಲ್ಲ ಬಂದ್ಬಿಟ್ಟು ನಮ್ಮ ಸಂಗೀತಕ್ಕೆ ಜಾಗ ಇಲ್ಲ. ಬ್ರೇಕ್ ಡ್ಯಾನ್ಸ್ಗೆ ಅವ್ರದೇ ಮ್ಯೂಸಿಕ್ ಇಡಬೇಕು, ನಮ್ದು ಮ್ಯೂಸಿಕ್ ಹೆಂಗಿರ್ತೀವಿ, ಟಕ್ಕು ಟಿಕ್ಕು ಟಕ್ಕು ಟಿಕ್ಕು ಅಂತಲೇ ಹೇಳಬೇಕು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ತಬಲೆ ಇದೆ, ಸಿತಾರ್ ಇದೆ, ತಬಲಾ ತರಂಗಿದೆ, ಜಲ್ ತರಂಗಿದೆ, ಇದೇ ಮ್ಯೂಸಿಕ್ ನಮ್ಮ ವಾತಾವರಣ. ಅದರಲ್ಲಿ ಬ್ರೇಕ್ ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಇದೇ ಇನ್ಸ್ಟ್ರೂಮೆಂಟ್ನಲ್ಲಿ ಎಷ್ಟು ಪಿಕ್ಚರ್ ಮಾಡಿದ್ದೀನಿ. ಭೂತ ಹೆಣ್ಮಗ ಬಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇತ್ತೆ. ಅದೇ ನೀವು ತಗೊಂಡ್ರೆ ಆಪರೇಷನ್ ಡೈಮಂಡ್ ರಾಕೆಟ್ ಅಂದ್ರೆ ಅದು ವೆಸ್ಟರ್ನ್ ಬೇಕೇ ಬೇಕು. ನಾನೇ ಇನ್ವೆನ್ಷನ್ ಮಾಡಿದ್ದು ಕೀಬೋರ್ಡ್ ಅನ್ನೋದು, ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ರಿದಮ್ ಬಾಕ್ಸ್ ಅನ್ನೋದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಮ್ಯೂಸಿಕ್ ನಾನು ಮ್ಯೂಸಿಕ್ ಮಾಡೋದು ಪ್ರೊಡ್ಯೂಸರ್ ಮಾಡ್ತಾ ಇಲ್ಲ, ದುಡ್ಡು ಮಾಡ್ತಾ ಇಲ್ಲ, ಜನ ಕೇಳಿ ಸಂತೋಷ ಪಟ್ಟು ನನ್ನ ಪದೇ ಪದೇ ಜಿ ಕೆ ವೆಂಕಟೇಶ್ ಅಂತ ಕರಿಬೇಕು. ಅಂದ್ರೆ ನಾನು ಎಷ್ಟು ವರ್ಷ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಪ್ಲಾನ್ ಮಾಡೋದು. ಇವಾಗ ಬಂದು ಯಾಕೆ ಕರೀತಾರೆ ಜಿ ಕೆ ವೆಂಕಟೇಶ್ ಅಂತ, ಒಳ್ಳೆ ಮ್ಯೂಸಿಕ್ ಕೊಟ್ಟರೆ ಜಿ ಕೆ ವೆಂಕಟೇಶ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಒಳ್ಳೆ ದುಡ್ಡು ಕೊಟ್ಟರು ಅಂತ ನಾನು ಮ್ಯೂಸಿಕ್ ಮಾಡಿ ಅವ್ರು ಮಾಡ್ತಾ ಇಲ್ಲ. ಆದ್ರಿಂದ ಮ್ಯೂಸಿಕ್ ಬಂದು ನಾವು ಉಳ್ಕೋಬೇಕು, ಜನಗಳು ಕೇಳಿ ಪದೇ ಪದೇ ನನ್ನನ್ನು ಜಿ ಕೆ ವೆಂಕಟೇಶ್ ಇದಾರಪ್ಪ

ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸ್ವರಮಾಂತ್ರಿಕ ಸಂಗೀತ ಸಂಯೋಜಕ ಜಿಕೆ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: make a big change in times to come.
1: ಪೂರ್ವ ಉಪರಾಷ್ಟ್ರಪತಿನ ಹಾಮಿದ್ ಅನ್ಸಾರಿ ಇತ್ಯನೇನ ಪ್ರದತ್ತಂ ವಕ್ತವ್ಯಮಾಲಕ್ಷ್ಯ ಭಾಜಪೇತಿ ದಲೇನ ಅದ್ಯ ಕಾಂಗ್ರೆಸ್ ದಲಸ್ಯನಿಂದ ಕೃತ. ದಲಸ್ಯ ಮುಖ್ಯಾಲಯೇ ವಾರ್ತಾಹರ ಸಮ್ಮೇಳನ ಸಂಬೋಧಯನ್ ಭಾಜಪೇತಿ ದಲಸ್ಯ ಪ್ರವಕ್ತಾ ಸುಧಾಂಶು ತ್ರಿವೇದಿ ಅವದತ್ ಯತ್ ಅನ್ಸಾರಿ ವರ್ಯ ಏಕೋನವಿಂಶತ್ಯಧಿಕ ದ್ವಿಸಹಸ್ರತಮೆ ವರ್ಷೆ ಲಿಖಿತಸ್ಯ ಪುಸ್ತಕಸ್ಯ ಉದ್ಧಾರಣ ದತ್ತವಾನ್, ಯಸ್ಮಿನ್ ಪೂರ್ವ ಪ್ರಧಾನಮಂತ್ರಿಣಃ ಜವಾಹರಲಾಲ್ ನೆಹರುವರ್ಯಸ್ಯ ಮತಾನುಸಾರಂ ಹಿಂದೂರಾಷ್ಟ್ರವಾದಃ ಸಾಮ್ಯವಾದಸ್ಯ ಅಪೇಕ್ಷಯಾ ಬೃಹತ್ತರಾ ವಿಭೀಷಿಕಾ ಆಸೀದಿತಿ. ಶ್ರೀ ತ್ರಿವೇದಿವರ್ಯಃ ಆರೋಪಿತವಾನ್ ಯತ್ ಅದ್ಯ ಕಾಂಗ್ರೆಸ್ ದಲಂ ವಾಮಮತಾನುಪಥಿ ಗತಂ, ಸಾಮ್ಯವಾದ ವಿಚಾರಧಾರೆಯಾ ಗಭೀರತಯಾ ಪ್ರಭಾವಿತಃ ಚ ಅಸ್ತಿ. ಸಹ ಅಗ್ರೆ ಅವದತ್ ಯತ್ ಪೂರ್ವ ಉಪರಾಷ್ಟ್ರಪತೇಃ ವಕ್ತವ್ಯಾನಿ ಕಾಂಗ್ರೆಸ್ ದಲಸ್ಯ ಮನೋವೃತ್ತಿಂ ಪ್ರತಿಬಿಂಬಯಂತಿ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅಮೆರಿಕಾಯಾ ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾ ಏಕಾಶೀತಿತಮಸ್ಯ ಸತ್ರಸ್ಯ ಉಚ್ಚಸ್ತರೀಯ ಸಪ್ತಾಹಾಯ ಭಾರತೀಯ ಪ್ರತಿನಿಧಿಮಂಡಲಸ್ಯ ನೇತೃತ್ವಂ ಕರಿಷ್ಯತಿ. ವಿದೇಶಮಂತ್ರಿ ಅಸ್ಯ ಮಾಸಸ್ಯ ಷಡ್ವಿಂಶತಿ ದಿನಾಂಕೆ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾ ಏಕಾಶೀತಿತಮಂ ಉಚ್ಚಸ್ತರೀಯ ಸತ್ರಂ ಸಂಬೋಧಯಿಷ್ಯತಿ. ಸ್ವಯಾತ್ರಾವಧೌ ಡಾಕ್ಟರ್ ಜಯಶಂಕರ ವಿವಿಧೇಷು ಬಹುಪಕ್ಷೀಯೇಷು ದ್ವಿಪಕ್ಷೀಯೇಷು ಚ ಉಪವೇಶನೇಷು ಭಾಗಂ ಗ್ರಹೀಷ್ಯತಿ. ರೂಸದೇಶಸ್ಯ ಶಾಸನಾಧಿರೂಢಂ ಯುನೈಟೆಡ್ ರಷ್ಯಾ ದಲಂ ದೇಶಸ್ಯ ಸಂಸದೀಯ ನಿರ್ವಾಚನೆ ಅಗ್ರೆ ಅಸ್ತಿ. ಕೇಂದ್ರೀಯ ನಿರ್ವಾಚನಾಯೋಗೇನ ಪ್ರಕಾಶಿತ ಪ್ರಾರಂಭಿಕ ಪರಿಣಾಮಾನುಸಾರೇಣ ಅನೇನ ದಲೇನ ಪ್ರಾಯಃ ಪಂಚದಶಾಂಶೋತ್ತರ ಸಪ್ತ ಪಂಚಾಶತ್ ಪ್ರತಿಶತಂ ಮತಾನಿ ಪ್ರಾಪ್ತಾನಿ. ಯದಾ ತು ಮತದಾನ ಪ್ರತಿಶತಂ ಆಹತ್ಯ ಷಟ್ ಷಟ್ ದಶಾಂಶೋತ್ತರ ಷಟ್ ಪಂಚಾಶದ್ ಆಸೀತ್. ಅಂತಿಮ ಪರಿಣಾಮ ಸಿತಂಬರ್ ಮಾಸಸ್ಯ ಪಂಚವಿಂಶತಿ ದಿನಾಂಕೆ ಯಾವತ್ ಆಗಮಿಷ್ಯತಿ ಇತಿ ಸಂಭಾವ್ಯತೆ. ಪೂರ್ವಸ್ಮಿನ್ ನಿರ್ವಾಚನೆ ಯುನೈಟೆಡ್ ರಷ್ಯಾ ದಲೇನ ಚತುರ್ವಿಂಶತ್ಯಧಿಕ ತ್ರಿಶತ ಆಸನಾನಿ ವಿಜಿತಾನಿ ಆಸನ್. ಯುಕ್ರೇನ್ ದೇಶೇನ ಸಹ ಪ್ರವರ್ತಮಾನಸ್ಯ ಸಂಘರ್ಷಸ್ಯ ತಥಾ ಕೀವ್ ಪಕ್ಷತಃ ರಾತ್ರೌ ಕೃತಸ್ಯ ಬೃಹದ್ ಡ್ರೋನ್ ಆಕ್ರಮಣಸ್ಯ ಮಧ್ಯೆ ಏತದ್ ನಿರ್ವಾಚನಂ ಅಭವತ್. ರೂಸ್ ದೇಶಸ್ಯ ಅಧಿಕಾರಿಭಿಃ ಉಕ್ತಂ ಯತ್ ಅಸ್ಮಿನ್ ಆಕ್ರಮಣೆ ನವದಶ ಶತಾಧಿಕಾಃ ಡ್ರೋನ್ ವಿಮಾನಾಃ ಸಮ್ಮಿಲಿತಾಃ ಆಸನ್. ಆಕ್ರಮಣೆ ನ್ಯೂನಾತಿನ್ಯೂನಂ ದ್ವಯೋಃ ಜನಯೋಃ ಮೃತ್ಯುಃ ಅಭವತ್, ಅಥ ಚ ಏಕಸ್ಯ ತೈಲ ಶೋಧನಾಲಯಸ್ಯ ಕ್ಷತಿಃ ಅಭವತ್. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹೆ ತಮಿಳುನಾಡು ಪುದುಚೇರಿ ಕರೈಕಲ್ ತೆಲಂಗಾಣಾ ಚೇತ್ಯೇತೇಷು ಸ್ಥಳೇಷು ಪ್ರಬಲ ವೃಷ್ಟೇಃ ಪೂರ್ವಾನುಮಾನಂ ಕೃತಮಸ್ತಿ. ಜಪಾನ್ ದೇಶಸ್ಯ ಇಚಿ ನೋಮಿಯಾ ನಗರಪಾಲಿಕಾ ವ್ಯಾಯಾಮಶಾಲಾಯಾಂ ಅಜೇಯ ಭಾರತಂ ತ್ರಿಷು ಸ್ಪರ್ಧಾಸು ಬಾಂಗ್ಲಾದೇಶಂ 3-0 ಇತ್ಯಂಕೈಃ ಪರಾಜಿತ್ಯ ಪ್ರಾಗುಪಾಂತ್ಯ ಚಕ್ರೆ ಪ್ರವಿಷ್ಟಂ ಇತಿ ವಾರ್ತಾಃ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕಸ್ತೂರಿ ರಂಗನ್ ವರದಿ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕ, ಮುಖ್ಯಮಂತ್ರಿ ಅಭಿಮತ. ಕಾಡಂಚಿನ ರೈತರ ಹಿತ ಕಾಪಾಡುವಂತೆ ಪ್ರತಿಪಕ್ಷ ಬಿಜೆಪಿ ಸಲಹೆ. ಮೇಲ್ಮನೆಯಲ್ಲಿಯೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಪಕ್ಷಾತೀತ ವಿರೋಧ. ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸಲಹೆ. ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸುವಂತೆ ಬಿಜೆಪಿ ಆಗ್ರಹ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಪತ್ರ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ. ವಾರ್ತೆಗಳ ವಿವರ. ರಾಜಕಾರಣ ಬದಿಗಿಟ್ಟು ರಾಜ್ಯದ ಹಿತ ಕಾಪಾಡುವ ಕೆಲಸ ಮಾಡುವಂತೆ ಪ್ರತಿಪಕ್ಷಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ದಾರೆ. ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಇಂದು ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿ ರಾಜ್ಯದ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ಪಶ್ಚಿಮಘಟ್ಟ ಪ್ರದೇಶ ವ್ಯಾಪ್ತಿಯ ರೈತರ ಮತ್ತು ಜನಸಾಮಾನ್ಯರ ಹಿತ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಪಶ್ಚಿಮ ಘಟ್ಟ ಸಂರಕ್ಷಣೆಯ ವಿಚಾರದಲ್ಲಿ ಎದುರಾಗಿರುವ ಪ್ರಸ್ತುತ ಬಿಕ್ಕಟ್ಟಿಗೆ ಅಂದಿನ ಯುಪಿಎ ಸರ್ಕಾರದ ರಚಿಸಿದಂತಹ ಮಾಧವ ಗಾಡ್ಗಿಲ್ ವರದಿಯೇ ಮೂಲ ಕಾರಣ ಎಂದು ಆರೋಪಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಪಶ್ಚಿಮ ಘಟ್ಟದ 56,000 ಚದರ ಕಿಲೋಮೀಟರ್ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ

0: ಎಂದು ಗುರುತಿಸಲಾಗಿದ್ದು, ರಾಜ್ಯದ ಅತಿ ಹೆಚ್ಚು 20,668 ಸಾವಿರ ಚದರ ಕಿಲೋಮೀಟರ್ ಪ್ರದೇಶ ಸೇರಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಸಮನ್ವಯತೆ ತರುವ ಮೂಲಕ ಕಾಡಂಚಿನ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಬೇಕು. ಕೇಂದ್ರ ಸರ್ಕಾರಕ್ಕೆ ಸರ್ವಪಕ್ಷ ನಿಯೋಗ ಕರೆದುಕೊಂಡು ಹೋಗಿ ಸಮಸ್ಯೆಯ ಮನವರಿಕೆ ಮಾಡಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಹಿರಿಯ ಸದಸ್ಯ ಆರ್ವಿ ದೇಶಪಾಂಡೆ ಮಾತನಾಡಿ, ಅರಣ್ಯ ರಕ್ಷಣೆಯ ಹೆಸರಿನಲ್ಲಿ ಜನಸಾಮಾನ್ಯರನ್ನು ಬೀದಿ ಪಾಲು ಮಾಡುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಮಾತನಾಡಿ, ಕಸ್ತೂರರಂಗನ್ ವರದಿ ಪಶ್ಚಿಮ ಘಟ್ಟಗಳ ಭಾಗಗಳ ಜನರ ಬದುಕುವ ಹಕ್ಕನ್ನು ಕಸಿದುಕೊಂಡಿದೆ ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಕಸ್ತೂರರಂಗನ್ ವರದಿ ಜಾರಿ ಕುರಿತಂತೆ ಪಕ್ಷಾತೀತವಾಗಿ ಚರ್ಚೆ ನಡೆಯಿತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಸ್ತೂರರಂಗನ್ ವರದಿ ಜಾರಿ ಕುರಿತಂತೆ ಟಿಪ್ಪಣಿ ಮಂಡಿಸಿದರು. ಪರಿಸರವನ್ನು ಉಳಿಸುವ ಮೂಲಕ ಅಲ್ಲಿನ ಜನರ ಹಿತರಕ್ಷಣೆ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು. ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ಸದಸ್ಯ ಸಿಟಿ ರವಿ, ವರದಿಯ ಜಾರಿಯಿಂದ ಪಶ್ಚಿಮ ಘಟ್ಟಗಳ ಕಾಡಂಚಿನ ಜನರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಮಾತನಾಡಿ, ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡಿ ಸಾಧಕ ಬಾಧಕಗಳನ್ನು ಪರಾಮರ್ಶೆ ನಡೆಸಬೇಕು. ಪಶ್ಚಿಮ ಘಟ್ಟಗಳ ಯಾವ ಜೀವಕ್ಕೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಭೋಜನ ವಿರಾಮಕ್ಕೂ ಮುಂದೂಡದೆ ಮುಂದುವರಿದ ಕಲಾಪದಲ್ಲಿ ಜೆಡಿಎಸ್ನ ಭೋಜೇಗೌಡ ವಿಷಯ ಪ್ರಸ್ತಾಪಿಸಿ ವೈಮಾನಿಕ ಸಮೀಕ್ಷೆ ಮಾಡಿರುವ ಕಸ್ತೂರರಂಗನ್ ಅವರು ಸ್ಥಳೀಯರ ಇತಿಹಾಸ ಜೀವನ ಕ್ರಮ ಮರೆತಂತಿದೆ ಎಂದು ಅಭಿಪ್ರಾಯಪಟ್ಟರು. ಬಿಜೆಪಿಯ ಹರೀಶ್ ಕುಮಾರ್, ಕಾಂಗ್ರೆಸ್ನ ಐವಾನ್ ಡಿಸೋಜಾ ಸೇರಿದಂತೆ ಹೆಚ್ಚಿನ ಸದಸ್ಯರು ಪಕ್ಷಾತೀತವಾಗಿ ರಾಜ್ಯದಲ್ಲಿ ಕಸ್ತೂರಿರಂಗನ್ ವರದಿ ಜಾರಿ ಮಾಡದಂತೆ ಸರ್ಕಾರವನ್ನು ಒತ್ತಾಯಿಸಿದರು. 3 ದಿನಗಳ ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಸ್ತೂರಿರಂಗನ್ ವರದಿ, ಬರಗಾಲದ ಪರಿಸ್ಥಿತಿ, ರೈತರ ಸಮಸ್ಯೆ ಕುರಿತಂತೆ ಸಮಗ್ರ ಚರ್ಚೆಯ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಈ ಅಧಿವೇಶನವನ್ನು ವಿಶೇಷ ಅಧಿವೇಶನ ಎಂದು ಕರೆಯುವ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ್ದಾರೆ. ನೈಸ್ ಯೋಜನೆ, ಬಿಡದಿ ಟೌನ್ಶಿಪ್, ಕೆಪಿಎಸ್ಸಿ ಹಗರಣದಂತಹ ವಿಷಯಗಳ ಚರ್ಚೆಯನ್ನು ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಕಸ್ತೂರಿರಂಗನ್ ವರದಿ ಮತ್ತು ಬರಗಾಲದ ಸಮಸ್ಯೆಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿನ ತೀವ್ರ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಬರಪೀಡಿತ ಪ್ರದೇಶಗಳನ್ನು ಸರಿಯಾಗಿ ಗುರುತಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೆಡಿಎಸ್, ಕಾಂಗ್ರೆಸ್ ಸರ್ಕಾರದ ನಿಷ್ಕ್ರಿಯತೆಯನ್ನು ಇದು ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದೆ. ಸರ್ಕಾರವನ್ನು ಮುಖ್ಯಮಂತ್ರಿ ನಡೆಸುತ್ತಿದ್ದಾರೆಯೇ ಅಥವಾ ಹವಾ ನಿಯಂತ್ರಿತ ಕಚೇರಿಗಳಲ್ಲಿ ಕುಳಿತಿರುವ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವಂತಹ ಅಧಿಕಾರಿಗಳೊಂದಿಗೆ ಸಹಕರಿಸಲು ಫೈಜರ್ ಕಂಪನಿಯ ಸಾಗಣೆ ಮತ್ತು ವಿಸ್ತರಣೆ ಏಜೆನ್ಸಿ ವಿಫಲವಾಗಿದೆ ಹಾಗೂ ಅಧಿಕಾರಿಗಳು ಕೋರಿದ ಪ್ರಮುಖ ಮಾಹಿತಿಯನ್ನು ಒದಗಿಸಿಲ್ಲ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧ ಜಾಲದ ಕುರಿತಂತೆ ಎಸ್ಐಡಿ ತನಿಖೆ ನಡೆಸುತ್ತಿದೆ. ಈ ಜಾಲದ ಪ್ರಮುಖ ರುವಾರಿ ಯಾರೆಂದು ಗುರುತಿಸಲು ವಿತರಕರಿಂದ ಹಿಡಿದು ಔಷಧಿಗಳನ್ನು ಖರೀದಿ ಪಡೆದವರಿಗೆ ಎಲ್ಲರನ್ನೂ ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈಗಾಗಲೇ 24 ಕೇಂದ್ರಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗಿದೆ. 17 ಸಂಸ್ಥೆಗಳ ಪರವಾನಗಿಗಳನ್ನು ರದ್ದುಗೊಳಿಸಲಾಗಿದೆ ಮತ್ತು 7 ಪರವಾನಗಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ಆರೋಗ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಅತ್ಯುತ್ತಮ ಸಾಧನೆಗೈದವರಿಗೆ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ನಾಳೆ ನಡೆಯಲಿದೆ. ಗುಜರಾತ್ನ ಕೆವಾಡಿಯಾದ ಏಕತಾ ನಗರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಬಾರಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲ ಚಲನಚಿತ್ರ ಜೀವನ ಹೊಂದಿರುವಂತಹ ಅನಂತ್ನಾಗ್ ತಮ್ಮ ವೈವಿಧ್ಯಮಯ ಅಭಿನಯದ ಮೂಲಕ ಕನ್ನಡ ಮತ್ತು ಭಾರತೀಯ

ಚಿತ್ರರಂಗಕ್ಕೆ ಚಿರಸ್ಮರಣೀಯ ಕೊಡುಗೆಯನ್ನು ನೀಡಿದ್ದಾರೆ. 2012 ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗೆ ಸುಪ್ರೀಂಕೋರ್ಟ್ ಆದೇಶಿಸಿದೆ. ಹಳೆಯ ತನಿಖಾ ಅಧಿಕಾರಿಗಳನ್ನು ಹೊರಗಿಟ್ಟು 3 ತಿಂಗಳ ಒಳಗೆ ಹೊಸ ತಂಡದಿಂದ ವರದಿ ಸಲ್ಲಿಸಲು ನಿರ್ದೇಶನ ನೀಡಿದೆ. ಪ್ರಕರಣ ನಡೆದಂತಹ 14 ವರ್ಷಗಳ ಬಳಿಕ ನ್ಯಾಯಾಲಯ ಈ ಆದೇಶ ನೀಡಿದೆ. ಸೌಜನ್ಯ ತಾಯಿ ಕುಸುಮಾವತಿ 2024 ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಮರು ತನಿಖೆ ಕೋರಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿತ್ತು. ಇದನ್ನು ಪ್ರಶ್ನಿಸಿ 2026 ಸುಪ್ರೀಂಕೋರ್ಟ್ಗೆ ವಿಶೇಷ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತ ಒಂದು ನೋಟ ಇದೀಗ ಮೂಡಿಬರಲಿದೆ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014 ಪ್ರಾರಂಭಿಸಲಾದಂತಹ ಮೇಕ್ ಇನ್ ಇಂಡಿಯಾ ಅಭಿಯಾನವು ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರೀ ಕ್ರಾಂತಿಯನ್ನು ಉಂಟುಮಾಡಿದೆ. ಉತ್ಪಾದನಾ ಪ್ರೋತ್ಸಾಹಕ ಯೋಜನೆ, ಸೆಮಿಕಂಡಕ್ಟರ್ ಮತ್ತು ಬಿಡಿ ಭಾಗಗಳ ಕಾರ್ಯಕ್ರಮಗಳು, ಕೈಗಾರಿಕಾ ಕಾರಿಡಾರ್, ಸಾರಿಗೆ ಸಂಪರ್ಕ ವ್ಯವಸ್ಥೆ ಸುಧಾರಣೆ ಹಾಗೂ ರಾಷ್ಟೀಯ ಏಕಗವಾಕ್ಷಿ ವ್ಯವಸ್ಥೆಯ ಬೆಂಬಲದೊಂದಿಗೆ ಈ ಅಭಿಯಾನವು ಸಂಪೂರ್ಣ ಮೌಲ್ಯವರ್ಧಿತ ಸರಪಳಿಯಾಗಿ ಬೆಳೆದಿದೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15 ಇದ್ದಂಥ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದ್ದರೆ ಎಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತವು ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಇನ್ನು ಹವಾಮಾನ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳ ಕಾಲ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ 24 ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್, ಕೊಡಗು ಹಾಸನ ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಹಾಗೂ ಧಾರವಾಡ, ಕೊಪ್ಪಳ, ಗದಗ, ರಾಯಚೂರು, ತುಮಕೂರು, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಇನ್ನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಸ್ತೂರಿರಂಗನ್ ವರದಿ 10 ಜಿಲ್ಲೆಯ ಜನರ ಬದುಕಿಗೆ ಮಾರಕ, ಮುಖ್ಯಮಂತ್ರಿ ಅಭಿಮತ. ಕಾಡಂಚಿನ ರೈತರ ಹಿತ ಕಾಪಾಡುವಂತೆ ಪ್ರತಿಪಕ್ಷ ಬಿಜೆಪಿ ಸಲಹೆ. ಮೇಲ್ಮನೆಯಲ್ಲೂ ಕಸ್ತೂರಿರಂಗನ್ ವರದಿ ಜಾರಿಗೆ ಪಕ್ಷಾತೀತ ವಿರೋಧ. ಕೇರಳ ಮಾದರಿ ತಜ್ಞರ ಸಮಿತಿ ರಚನೆ ಮಾಡುವಂತೆ ಸಲಹೆ. ವಿಶೇಷ ಅಧಿವೇಶನವನ್ನು ಕನಿಷ್ಠ 1 ವಾರದವರೆಗೆ ವಿಸ್ತರಿಸುವಂತೆ ಬಿಜೆಪಿ ಆಗ್ರಹ. ಗದಗ ಕ್ಷೇತ್ರದ ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಹಿರಿಯ ಶಾಸಕ HK ಪಾಟೀಲ್ ಪತ್ರ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಮ್ಯೂಸಿಕ್ಲಿ ಎಂದೆ ನಿಗೂ ಯೋರ್ಸ್ ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಮಯ ಆಗಿದೆ 6:51. ಈ ಸಮಯ ಆಗುತ್ತಿದೆಯಲ್ಲ ಸ್ನೇಹಿತರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಸಮಯ. ಹಾಗೆ ಟಾಪ್ ಮೋಸ್ಟ್ ಕನ್ನಡ ಚಿತ್ರದ ಸಿನಿಗೀತೆಗಳನ್ನು ಕೇಳುವಂತಹ ಸಮಯ ಕೂಡ ಆಗಿರುತ್ತೆ. ಹಾಗಿದ್ರೆ ಇವತ್ತಿನ ಸ್ಪೆಷಲ್ ಗೊತ್ತೇ ಇದೆಯಲ್ಲ, ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ನಾವು ಕೇಳಿದ್ವಿ. ಹೌದು, ಇವತ್ತು ನಮ್ಮ ನಾಡು ಕಂಡಂತಹ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರೊಬ್ಬರ ಹುಟ್ಟುಹಬ್ಬ ಕೂಡ. ಹೌದು ಹೌದು, ಕನ್ನಡ

ಸಿನಿರಂಗಕ್ಕೆ ಅಪಾರವಾದಂತಹ ಕೊಡುಗೆ ಕೊಟ್ಟಂತಹ ದೈತ್ಯ ಪ್ರತಿಭೆ ಇವರು. ಸೊ ಇವರ ನೆರಳಿನಲ್ಲಿ ಬೆಳೆದಂತಹ ಸಂಗೀತ ನಿರ್ದೇಶಕರು ಸಾಕಷ್ಟು ಜನ ಇದ್ದಾರೆ. ಇವತ್ತು, ಹಿಂದೆ, ಮುಂದೆ, ನಾಳೆ, ನಾಡಿದ್ದು, ಯಾವತ್ತೇ ಆಗಲಿ ಅವರ ಹಾಡನ್ನು ಕೇಳ್ತಿದ್ರೆ ಏನೋ ಒಂದು ರೀತಿ ಉಲ್ಲಾಸ, ಏನೋ ಒಂದು ರೀತಿ ಉತ್ಸಾಹ. ಯಾರಂತ ಗೊತ್ತಾಗಿರಬೇಕಲ್ಲ, ಗೊತ್ತಾಗಿದ್ರೆ ಬೇಗ ಬೇಗ ಸಂದೇಶವನ್ನು ಕಳಿಸಿ ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480109013980109031. ಈ ಸೂಪರ್ ಹಿಟ್ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಶಿವದಯ ಶಂಕರ್ ಅವರ ಸಾಹಿತ್ಯ, ಹಾಗೆ ಸಂಗೀತ ಯಾರದು, ನೀವೇ ಬರೆದು ಕಳಿಸಿ. ಈ ಹೊತ್ತಲ್ಲಿ ಸನ್ಸೆಟ್ ಸುರವಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ಚಿನ್ನದಂಥ ಹಾಡು ಇದು ಕೇಳಿದ್ದು, ಹಾಗೆ ಚಿನ್ನದಂಥ ಸಂಗೀತ ಕೂಡ ಆಗಿದೆ. ಹೌದು, ಇವತ್ತು ಜಿ ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಸ್ಪೆಷಲ್ ಮಾಡ್ತಾ ಇರೋದಲ್ವಾ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಹೊನ್ನೂರು ಅಲಿ ಐಷಾ ಬಾನು ದಾವಣಗೆರೆಯಿಂದ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಎಸ್, ನಮ್ಮ ಕನ್ನಡ ಸಿನಿರಂಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ಸಿನಿರಂಗ ಇವತ್ತಿಗೂ ಕೂಡ ನೆನಪಿಡುವಂತಹ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರು. ನಿಜವಾಗ್ಲೂ ಅವರ ಒಂದು ಗೀತೆಗಳನ್ನೆಲ್ಲ ಕೇಳೋದು ನಮ್ಮೆಲ್ಲರ ಪುಣ್ಯ ಅಂತಲೇ ಅಂದ್ಕೊಳ್ಬೇಕು. ಸೊ ಅವರ ಹುಟ್ಟುಹಬ್ಬ ಇವತ್ತಾಗಿದೆ. ಕನ್ನಡ ಸಿನಿರಂಗ ಹಾಗೆ ತೆಲುಗು, ಮಲಯಾಳಂ, ತಮಿಳ್ ಫಿಲಮ್ಸ್ ಎಲ್ಲದರಲ್ಲೂ ಕೂಡ 60ರಿಂದ 80ರ ದಶಕದವರೆಗೂ ಕೂಡ ಇಡೀ ಕನ್ನಡ ಸಿನಿರಂಗದ ಸಂಗೀತ ಕ್ಷೇತ್ರವನ್ನು ಆಳಿದಂತಹ ದಿಗ್ಗಜರು ಜಿ ಕೆ ವೆಂಕಟೇಶ್ ಅವರು. ಸಂಗೀತ ನಿರ್ದೇಶನದಕ್ಕೂ ಮುಂಚೆ ಅವರು ಅತ್ಯುತ್ತಮವಾದಂತಹ ಹಾಡುಗಾರರು ಕೂಡ ಆಗಿದ್ದರು. ನಮ್ಮ ಕನ್ನಡ ಸಿನಿರಂಗದಲ್ಲಿನೂ ಕೂಡ 3 ಚಿತ್ರಗಳಿಗೆ ಹಾಡನ್ನು ಹಾಡಿದ್ದಾರೆ. ಬಹಳ ಸೊಗಸಾಗಿರುವಂತಹ ಹಾಡು ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿನೂ ಕೂಡ ನೀವು ಕೇಳಬಹುದು. ವಿರಸವೆಂಬ ವಿಷಕ್ಕೆ ಈ ಒಂದು ಗೀತೆಯನ್ನು ಹಾಡಿರೋದು ಜಿ ಕೆ ವೆಂಕಟೇಶ್ ಅವರೇ ಕೂಡ. ಸೊ ಹಾಗೆ ಇನ್ನೆರಡು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಅವರು ಅತ್ಯುತ್ತಮವಾದಂತಹ ಹಾಡುಗಾರರು ಕೂಡ ಆಗಿದ್ದರು. ಅದಾದ ನಂತರ ನಮ್ಮ ಕನ್ನಡ ಸಿನಿರಂಗಕ್ಕೆ ಒಂದು ರೀತಿಯ ಒಂದು ಆಫ್ ಬೀಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆ ಜಿ ಕೆ ವೆಂಕಟೇಶ್ ಅವರಿಗೆ ಸಲ್ಲತೆ. ಮತ್ತಷ್ಟು ಮಾತುಕತೆ ಹಾಗೆ ಮತ್ತಷ್ಟು ಹಾಡುಗಳನ್ನು ಕೇಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವ್ರು ಕಂಪೋಸ್ ಮಾಡಿರೋದು ಒಂದೊಂದು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ, ಹಾಗೆ ವಿಶೇಷವಾದಂಥದ್ದು ಕೂಡ. ಪ್ರೇಮಗೀತೆಗಳಂದ್ರೂ ಸಿಕ್ಕಾಪಟ್ಟೆ ತುಂಬ ತುಂಬ ಖುಷಿ ಕೊಡುವಂಥ ಗೀತೆಗಳು. ಅಷ್ಟೇ ಅಲ್ಲದೆ ಒಂದು ರೀತಿ ಬಾಂಡ್ ಮ್ಯೂಸಿಕಲ್ಲಿನೂ ಕೂಡ ಬಹಳಷ್ಟು ಗೀತೆಗಳನ್ನು ಕಂಪೋಸ್ ಮಾಡಿದ್ದಾರೆ. ಮುಂದೆ ನೀವೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಇದು ಎಲ್ರಿಗೂ ಕೂಡ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳಬಹುದು. ಸೊಸೆ ತಂದ ಸೌಭಾಗ್ಯ ಚಿತ್ರದ ಪಿ ಬಿ ಎಸ್ ಅವರ ಧ್ವನಿಯಲ್ಲಿ, ಹಾಗೆ ಎಸ್ ಜಂಕಮ್ ಅವರು ಕೂಡ ಧ್ವನಿಗೊಳಿಸಿದ್ದಾರೆ. ಶಿವದಯಶಂಕರ್ ಅವರ ಸಾಹಿತ್ಯ ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಸೊಗಸಾಗಿರುವಂತಹ ಗೀತೆ ಸನ್ಸೆಟ್ ಸಿರಭಿಯಲ್ಲಿ.

ಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿ ಇರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ ಪ್ರಸಾರ ಭಾರತಿ .org ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿ ಸಲ್ಲಿಸಬಹುದು.

ಮ್ಯೂಸಿಕಲಿ ಎಂದೇ ನೀವು ಯೋರ್ಸ್ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಸಮಯ ಆಗಿದೆ 7:08. ಸ್ನೇಹಿತರೆ, ಸಾಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ 60ರ 70ರ 80ರ ದಶಕಕ್ಕೆ ಹಾಗೆ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದೀವಿ. ಯಾಕಂದ್ರೆ ಇವತ್ತು ನಮ್ಮ ಕನ್ನಡ ಸಿನಿರಂಗ ಕಂಡಂತಹ ದೈತ್ಯ ಪ್ರತಿಭೆ GK ವೆಂಕಟೇಶ್ ಸರ್ ಅವರ ಹುಟ್ಟುಹಬ್ಬದ ವಿಶೇಷ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ, ಅದೂ ಕೂಡ ಸಂಗೀತ ಕ್ಷೇತ್ರದಲ್ಲಂತೂ ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳಬೇಕು. ಹೇಳ್ತಾ ಇದ್ದೆ, ಮೊಟ್ಟ ಮೊದಲನೇದಾಗಿ ಅವರು ಅತ್ಯುತ್ತಮವಾದಂತಹ ಗಾಯಕರಾಗಿದ್ದರು. ಆಲ್ ಇಂಡಿಯಾ ರೇಡಿಯೋದಲ್ಲಿನೂ ಕೂಡ ಬಹಳಷ್ಟು ಕಡೆ ರೆಕಾರ್ಡಿಂಗ್ಸನ್ನು ಕೂಡ ಕೊಡ್ತಾ ಇದ್ರಂತೆ. ನಂತರ ವಿಶ್ವನಾಥನ್ ಹಾಗೆ ರಾಮಮೂರ್ತಿ ಇಬ್ಬರು ಕೂಡ ಬಹಳ ದೊಡ್ಡ ಡೈರೆಕ್ಟರ್ಸ್, ಸೊ ಅವರ ಒಬ್ಬ ಅಸಿಸ್ಟೆಂಟ್ ಆಗಿನೂ ಕೂಡ ಸೇರಿಕೊಂಡ್ರಂತೆ. ಹಾಗೆ ಅಲ್ಲಿ ಅವ್ರಿಗೆ ಒಂದು ತಮಿಳು ಚಿತ್ರಕ್ಕೆ ಹಾಡು ಹಾಡಲಿಕ್ಕೆ ಚಾನ್ಸ್ ಕೂಡ ಸಿಕ್ತಂತೆ. ಸೊ ಇದಾದ ನಂತರ 1952 ಅವರಾಗವರೇನೆ, ಅಂದರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಒಂದು ಮಲಯಾಳಂ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸನ್ನು ಮಾಡಿದ್ರಂತೆ. ಸೊ ಅದು ಆ್ಯಕ್ಚುಲಿ ಒಂದು ತಮಿಳು ಮೂವಿಯ ಡಬ್ಬಿಂಗ್ ಆಗಿತ್ತು. ಸೊ ಅದಕ್ಕೆ ಒಂದು ಮ್ಯೂಸಿಕನ್ನು ಕಂಪೋಸ್ ಮಾಡಿದ್ರಂತೆ. ನಂತರ 1955 ಕನ್ನಡ ಸಿನಿರಂಗಕ್ಕೆ ಸೋದರಿ ಅನ್ನುವಂತಹ ಚಿತ್ರದ ಮುಖಾಂತರ ಕನ್ನಡ ಸಿನಿರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅತ್ಯುತ್ತಮವಾದಂತಹ ಸಂಗೀತ ನಿರ್ದೇಶಕರಾಗಿ. ಇದಾದ ನಂತರ ಮತ್ತೊಂದು ಮೈಲಿಗಲ್ಲು ಅಂತಂದರೆ, ಅದೇ 55 ಓಹಿಲೇಶ್ವರ ಚಿತ್ರ ತೆರೆ ಕಾಣತ್ತೆ. ಆ ಚಿತ್ರಕ್ಕೂ ಕೂಡ ಅವರು ನೀಡಿದಂತಹ ಸಂಗೀತ ಸಂಯೋಜನೆ ಎಲ್ಲರ ಮನಸೂರೆಗೊಳಿತು. ಹಾಗೆ ಅವರ ನಿಜವಾದಂತಹ ಪ್ರತಿಭೆ ಏನು ಅಂತ ಎಲ್ಲರಿಗೂ ಅರಿವಾಯಿತು. ಅದಾದ ನಂತರ ಅವರು ಯಾವತ್ತೂ ಹಿಂದಿರುಗಿ ನೋಡಲೇ ಇಲ್ಲ. ತುಂಬ ಬೇಡಿಕೆಯ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಹೊರಹೊಮ್ಮಿದ್ರು GK ವೆಂಕಟೇಶ್ ಅವರು. ಅವರ ಕಂಪೋಸಿಷನ್ನಲ್ಲಿ ಮೂಡಿಬಂದಂತಹ ಮತ್ತೊಂದು ಸೊಗಸಾದಂತಹ ಗೀತೆ ಇಲ್ಲಿದೆ. ಸಂಪೂರ್ಣ ಇಂಗ್ಲೀಷ್ನಲ್ಲಿನೇ ಇದೆ ಇದು. ಸೊ ಯಾವುದು ಅಂತ ಗೊತ್ತಾಗಿರುತ್ತೆ ಅಂತ ಅನ್ಸುತ್ತೆ. ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. 1978 ತೆರೆ ಕಂಡಂತಹ ಚಿತ್ರ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹೌದು, ಇದು ಒಂದು ರೀತಿ ಇಂಗ್ಲಿಷ್ ಮೂವಿಯ ಹಾಗೆ ಇಂಗ್ಲಿಷ್ ಮ್ಯೂಸಿಕ್ನ ಟಚ್ ಈ ಒಂದು ಗೀತೆಯಲ್ಲಿ ನಾವು ಫೀಲ್ ಮಾಡಬಹುದು.

ಅಂತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಬಹಳ ಸೊಗಸಾಗಿರುವಂತಹ ಗೀತೆ ಇದಾಗಿತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಗೀತಾಪ್ರಿಯ ಅವರ ಸಾಹಿತ್ಯ ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಒಂಥರ ಫ್ಲಾಗ್ಶಿಪ್ ಗೀತೆ ಅಂತ ಹೇಳಬೇಕು. ಒಂಥರ ಪರ್ಫೆಕ್ಟ್ ಮ್ಯೂಸಿಕ್ ಅರೇಂಜ್ಮೆಂಟು ಈ ಒಂದು ಗೀತೆಯಲ್ಲಿ ನಾವು ಕಾಣಬಹುದು. ನಾವೆಲ್ಲ ಅದ್ರ ಬಗ್ಗೆ ಹೇಳೋಕ್ಕೇ ಆಗೋದಿಲ್ಲ, ಅಷ್ಟು ಅಷ್ಟು ಸೊಗಸಾಗಿರೋಂಥ ಗೀತೆಗಳು ಈ ಮೂಡಿ ಬರ್ತಾ ಇದೆ ಜಿ ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಸ್ಪೆಷಲ್ನಲ್ಲಿ. ಹಾಗೆ ಜಿ ಕೆ ವೆಂಕಟೇಶ್ ಅವರ ಕುರಿತು ನಾವು ಮಾತಾಡ್ತಾ ಇದ್ವಿ. ಬಿ ಬಿ ಎಸ್ ಅವರು ಬಹಳಷ್ಟು ಗೀತೆಗಳನ್ನು ಹಾಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ. ನಂತರ ನಮ್ಮ ನಾಡು ಹಾಗೆ ನಮ್ಮ ಇಡೀ ಭಾರತ ಕಂಡಂತಹ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರು ಅಂದರೆ ಇಳಿಯರಾಜ ಅವರು ಹಾಗೆ ಎಲ್ ವೈದ್ಯನಾಥನ್ ಅವರು, ಇವರು ಕೂಡ ಅತ್ಯುತ್ತಮವಾದಂತಹ ಸಂಗೀತ ನಿರ್ದೇಶಕರು. ಇವರಿಬ್ಬರೂ ಕೂಡ ಜಿ ಕೆ ವೆಂಕಟೇಶ್ ಅವರ ಟ್ರೂಪ್ನಲ್ಲಿ ಮ್ಯೂಸಿಕ್ ಅಸಿಸ್ಟ್ ಮಾಡ್ತಿದ್ರಂತೆ, ಹಾಗೆ ಇನ್ಸ್ಟ್ರೂಮೆಂಟ್ಸನ್ನು ಕೂಡ ಅಂದರೆ ವಾದ್ಯಗಳನ್ನು ನುಡಿಸ್ತಾ ಇದ್ರಂತೆ. ಸೊ ಅವರ ಶಿಷ್ಯರು ಅಂತಲೇ ಹೇಳಬೇಕು. ಹಾಗೆ ಇನ್ನು ರಾಜ್ಕುಮಾರ್ ಅವರ ಗೀತೆಗಳಿಗಂತೂ ಸಾಕಷ್ಟು ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದಂತಹ ಹೆಗಳಿಕೆ ಜಿ ಕೆ ವೆಂಕಟೇಶ್ ಸರ್ ಅವರಿಗೆ ಸಲ್ಲತೆ. ಮತ್ತೊಂದು ಒಂಥರ ಸಾಹಸವಾದಂತಹ ಒಂದು ಸಂಗೀತ ಅಂತಂದರೆ ಸನಾದಿ ಅಪ್ಪಣ್ಣ ಚಿತ್ರದ್ದು 1977 ತೆರೆ ಕಂಡಂಥದ್ದು. ಸೊ ಈ ಒಂದು ಚಿತ್ರಕ್ಕೆ ನಮ್ಮ ಭಾರತದ ಖ್ಯಾತ ಶೆಹನಾಯಿ ವಾದಕರಾದಂತಹ ಬಿಸ್ಮಿಲ್ಲಾ ಖಾನ್ ಅವರು ಅವರ ಒಂದು ಸಂಗೀತಕ್ಕೆ ಬೇಡಿಕೆ ಇತ್ತಂತೆ. ಸೊ ಅವರನ್ನು ಹೋಗಿ ಅಪ್ರೋಚ್ ಮಾಡಿ ಅವರು ಒಂದೇ ಸರ್ತಿಗೆ ಒಪ್ಪಲಿಲ್ಲ ಅನ್ನೋದು ಕೂಡ ಹಲವಾರು ದಾಖಲೆಗಳಿದೆ. ಸೊ ಅವರನ್ನು ಹೋಗಿ ಬಹಳಷ್ಟು ಸರ್ತಿ ಹೋಗಿ ಅಪ್ರೋಚ್ ಮಾಡಿ ದಯವಿಟ್ಟು ಬರಲೇಬೇಕು ಅಂತ ಹೇಳಿ ಸಾಕಷ್ಟು ದಿನ ಅವರ ಒಂದು ಮನೆ ಮುಂದೆ ಕಾದು ನಿಂತು ನಂತರ ಅವ್ರನ್ನ ಒಪ್ಪಿಸಿ ಕನ್ವಿನ್ಸ್ ಮಾಡಿ ನಂತರ ಈ ಒಂದು ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಲಿಕ್ಕೆ ಕರ್ಕೊಂಡು ಬಂದ್ರಂತೆ. ಆ ಗೀತೆನ ಕೇಳಿಲ್ಲ ಅಂದರೆ ಹೇಗೆ ಈ ಒಂದು ಕಾರ್ಯಕ್ರಮದಲ್ಲಿ? ಅದೇ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ, ಸನಾದಿ ಅಪ್ಪಣ ಚಿತ್ರದ್ದು. ಉಡುಪಿ ಜಯರಾಮ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಶಿವದಯಶಂಕರ್ ಅವರ ಸಾಹಿತ್ಯ ಹಾಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ. ಈ ಗೀತೆಯೊಂದಿಗೆ ಇವತ್ತಿನ ಸಂಸತ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಿ ಕೆ ವೆಂಕಟೇಶ್ ಅವರು ನಮ್ಮೊಟ್ಟಿಗಿಲ್ಲದೆ ಇದ್ರೂ ಕೂಡ ಅವರ ಹಾಡುಗಳಲ್ಲಿ ಹಾಗೆ ಅವರ ಸಂಗೀತ ಸಂಯೋಜನೆಯಲ್ಲಿ ಸದಾ ಕಾಲ ಯಾವಾಗ್ಲೂ ನಮ್ಮ ಮನದಲ್ಲಿ ಅನುರಣಿಸ್ತಾ ಇರ್ತಾರೆ. ಇನ್ನು ಕನ್ನಡಕ್ಕಾಗಿ ಅವ್ರು ನೀಡಿದಂತಹ ಮತ್ತೊಂದು ಸೊಗಸಾದಂತಹ ಗೀತೆ ಅವರ ಕಂಠಸಿರಿಯಲ್ಲಿ ಮೂಡಿ ಬಂದಿದ್ದು ಅಂತಂದರೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನುವಂಥದ್ದು. ಯಾವುದೋ ಕಾಲದಲ್ಲಿ ಆ ಒಂದು ಗೀತೆ ಮಾಡಿದ್ರು ಕೂಡ ಕಾಲಕಾಲಕ್ಕೂ ಕೂಡ ಕೇಳಿದಾಗ ಹೌದು, ನಾವು ಕನ್ನಡದ ಮಕ್ಕಳೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನುವಂಥ ಒಕ್ಕೊರಲಿನ ಭಾವನೆ ಮೂಡಿ ಬರುತ್ತೆ. ಸೊ ಆ ಗೀತೆಯನ್ನು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ತಾ ಈಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸನದಿ ಅಪ್ಪಣ್ಣ ಚಿತ್ರದ ಗೀತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20ರಿಂದ ಜಾರಿಗೆ. ಯುದ್ಧ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಈ ವರ್ಷದ ಅಕ್ಟೋಬರ್ 20ರಿಂದ ಜಾರಿಗೆ ಬರಲಿದೆ. ಈ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಈ ಒಪ್ಪಂದ ನ್ಯೂಜಿಲೆಂಡ್ಗೆ ರಫ್ತಾಗುವ ಭಾರತೀಯ ಸರಕುಗಳಿಗೆ 100% ಸುಂಕಮುಕ್ತ ಪ್ರವೇಶ ಕಲ್ಪಿಸುತ್ತದೆ ಎಂದು ತಿಳಿಸಿದರು. ಈ ಕಾರ್ಯತಂತ್ರದ ಪಾಲುದಾರಿಕೆಯು ಮುಂದಿನ 4-5 ವರ್ಷಗಳಲ್ಲಿ ಸರಕು ಮತ್ತು ಸೇವೆಗಳ ದ್ವಿಪಕ್ಷೀಯ ವ್ಯಾಪಾರವನ್ನು ಸುಮಾರು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿದೆ ಎಂದು ಅವರು ಹೇಳಿದರು. ಇದು ಜವಳಿ ಮತ್ತು ಉಡುಪುಗಳು, ಚರ್ಮ ಮತ್ತು ಪಾದರಕ್ಷೆಗಳು, ಎಂಜಿನಿಯರಿಂಗ್ ಸರಕುಗಳು, ಔಷಧಗಳು, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು ಸೇರಿದಂತೆ ಭಾರತೀಯ ರಫ್ತುಗಳಿಗೆ ಹೊಸ ಅವಕಾಶಗಳನ್ನು ತೆರೆದುಕೊಡಲಿದೆ. ಅದೇ ಸಮಯದಲ್ಲಿ ನ್ಯೂಜಿಲೆಂಡ್ನ ಮರ, ಉಣ್ಣೆ, ಕುರಿ, ಮಾಂಸ ಮತ್ತು ಕಚ್ಚಾ ಚರ್ಮದಂತಹ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶ ಪಡೆಯಲಿದೆ. ಈ ಒಪ್ಪಂದವು ಸೇವೆಗಳು, ಹೂಡಿಕೆ ಹಾಗೂ ವೃತ್ತಿಪರರು, ವಿದ್ಯಾರ್ಥಿಗಳು ಮತ್ತು ಯುವಜನರ ಚಲನಶೀಲತೆಯ ಕ್ಷೇತ್ರಗಳಲ್ಲಿಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದರಲ್ಲಿ ಭಾರತೀಯ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಸೇರಿವೆ. ಇದು ಭಾರತದಲ್ಲಿ 20 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಗೆ ಅವಕಾಶ ಕಲ್ಪಿಸುತ್ತದೆ. ಕೃಷಿ, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳು, ಸಾಂಪ್ರದಾಯಿಕ ವೈದ್ಯ ಪದ್ಧತಿ ಮತ್ತು ಆಯುಷ್, ವ್ಯಾಪಾರ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುತ್ತದೆ. T-72 ಮತ್ತು T-90 ಯುದ್ಧ ಟ್ಯಾಂಕ್ಗಳಿಗೆ ಸಹಾಯಕ ವಿದ್ಯುತ್ ಘಟಕಗಳನ್ನು ಖರೀದಿಸಲು ನವದೆಹಲಿಯಲ್ಲಿ ಅಕ್ಯುರೇಟ್ ಇಂಡಸ್ಟ್ರಿಯಲ್ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ ಹಾಕಿದೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಈ ಘಟಕಗಳು ಯುದ್ಧ ಟ್ಯಾಂಕ್ಗಳ ಅಗ್ನಿ ನಿಯಂತ್ರಣ ವ್ಯವಸ್ಥೆ, ಗುಂಡು ಹಾರಿಸುವ ವ್ಯವಸ್ಥೆ ಹಾಗೂ ಪಿಸ್ತೂಲ್ ಸ್ಥಿರೀಕರಣ ವ್ಯವಸ್ಥೆಗೆ ಪರ್ಯಾಯ ವಿದ್ಯುತ್ ಮೂಲವಾಗಿ ಕಾರ್ಯನಿರ್ವಹಿಸಲಿವೆ. ಇವುಗಳ ಸೇರ್ಪಡೆಯಿಂದ ಭಾರತೀಯ ಸೇನೆಯ ಯಾಂತ್ರೀಕೃತ ಪಡೆಗಳ ಕಾರ್ಯಾಚರಣಾ ಸನ್ನದ್ಧತೆ, ವಿಶ್ವಾಸಾರ್ಹತೆ ಮತ್ತು ನಿರ್ವಹಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆ ಕುರಿತು ಒಂದು ವರದಿ. ಭಾರತವನ್ನು ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಉದ್ದೇಶದಿಂದ 2014ರಲ್ಲಿ ಪ್ರಾರಂಭಿಸಲಾದ ಮೇಕ್ ಇನ್ ಇಂಡಿಯಾ ಅಭಿಯಾನ ದೇಶದ ಉತ್ಪಾದನಾ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಉಂಟುಮಾಡಿದೆ. ಸುಲಭ ವಹಿವಾಟು ವಾತಾವರಣ ನಿರ್ಮಿಸುವುದು, ವಿದೇಶಿ ಹೂಡಿಕೆ ಆಕರ್ಷಿಸುವುದು ಮತ್ತು ದೇಶೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೈಗೊಂಡ ವಿವಿಧ ಕ್ರಮಗಳು ಅತ್ಯುತ್ತಮ ಫಲಿತಾಂಶ ನೀಡುತ್ತಿವೆ. ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2014-15ರಲ್ಲಿ ಇದ್ದ 1.9 ಲಕ್ಷ ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು 4.24 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಪ್ರಮುಖವಾಗಿ ಮೊಬೈಲ್ ಫೋನ್ ರಫ್ತು 171 ಪಟ್ಟು ಹೆಚ್ಚಾಗಿದ್ದು ಭಾರತ ಮೊಬೈಲ್ ಆಮದು ಮಾಡಿಕೊಳ್ಳುವ ದೇಶದಿಂದ ರಫ್ತು ಮಾಡುವ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊಸ ಕಾನೂನಿನ ಅಡಿಯಲ್ಲಿ ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ವಿಧಿಸಬಹುದಾದ ಸುಂಕಗಳ ವಿವರಗಳನ್ನು ಭಾರತ ಮೊದಲು ಅಧ್ಯಯನ ಮಾಡಲಿದೆ ಮತ್ತು ನಂತರವಷ್ಟೇ ಸೂಕ್ತ ಸಮಯದಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಸಹಿ ಹಾಕಿ ಜಾರಿಗೆ ತಂದಿರುವ ರಷ್ಯಾ ಮತ್ತು ಇರಾನ್ ಮೇಲಿನ ನಿರ್ಬಂಧಗಳ ಕಾಯ್ದೆ ಕುರಿತಾದ ಪ್ರಶ್ನೆಗಳಿಗೆ ಸಚಿವರು ಪ್ರತಿಕ್ರಿಯಿಸಿದರು. ರಷ್ಯಾದ ತೈಲ ಮತ್ತು ಅನಿಲವನ್ನು ಖರೀದಿಸುವುದನ್ನು ಮುಂದುವರಿಸುವ ದೇಶಗಳ ಮೇಲೆ 100% ಸುಂಕ ವಿಧಿಸಲು ಈ ಹೊಸ ಕಾನೂನು ಅಮೆರಿಕ ಆಡಳಿತಕ್ಕೆ ಅವಕಾಶ ಕಲ್ಪಿಸುತ್ತದೆ. ಈ ಕ್ರಮದಿಂದಾಗಿ ಭಾರತ ಮತ್ತು ಚೀನಾದಂತಹ ಪ್ರಮುಖ ಖರೀದಿದಾರರು ಅಮೆರಿಕಕ್ಕೆ ಮಾಡುವ ರಫ್ತುಗಳ ಮೇಲಿನ ಹೆಚ್ಚಿನ ಸುಂಕ ಎದುರಿಸಬೇಕಾಗಬಹುದು. ಇನ್ನೊಂದೆಡೆ ಭಾರತ ಮತ್ತು ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆ ನಡೆಸುತ್ತಿವೆ. ಈ ವಿಷಯದಲ್ಲಿ ಎರಡೂ ಕಡೆಯವರು ನಿಯಮಿತ ಸಂಪರ್ಕದಲ್ಲಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಮಿಲ್ವಾಕಿಯಲ್ಲಿ ನಡೆಯಲಿರುವ G20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಸಚಿವ ಪಿಯೂಷ್ ಗೋಯಲ್ ಅಮೆರಿಕ ವಾಣಿಜ್ಯ ಸಚಿವ ಜೇಮಿಸನ್ ಗ್ರೀರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ಕೇವಡಿಯಾದ ಏಕತಾನಗರದಲ್ಲಿ ನಾಳೆ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಯನ್ನು ಗುರುತಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಗಳ ಮುಖ್ಯಸ್ಥರ 3ನೇ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಆಯೋಜಿಸುತ್ತಿರುವ ಈ 2 ದಿನಗಳ ಸಮ್ಮೇಳನ ಭವಿಷ್ಯದ ಪೀಳಿಗೆಯನ್ನು ಮಾದಕ ವಸ್ತುಗಳ ಪಿಡುಗಿನಿಂದ ರಕ್ಷಿಸಲು ಒಂದು ಪ್ರಬಲ ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ. ಒಗ್ಗಟ್ಟಿನ ಸಂಕಲ್ಪ, ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಆಧಾರದ ಮೇಲೆ ನಡೆಯಲಿರುವ ಈ ಸಮ್ಮೇಳನದಲ್ಲಿ ಮಾದಕ ವಸ್ತು ನಿಯಂತ್ರಣದ ನಿಗದಿತ ಗುರಿ ಸಾಧಿಸುವಲ್ಲಿ ಮಾದಕ

ವಸ್ತು ವಿರೋಧಿ ಕಾರ್ಯಪಡೆಗಳ ಪಾತ್ರದ ಕುರಿತು ಚರ್ಚಿಸಲಾಗುವುದು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಸಹಯೋಗದೊಂದಿಗೆ ಮೈ ಭಾರತ್ ಪೋರ್ಟಲ್ನಲ್ಲಿ ಸಿಎಸ್ಐಆರ್ ವಿಜ್ಞಾನ ಮತ್ತು ನಾವೀನ್ಯತೆ ರಸಪ್ರಶ್ನೆಯನ್ನು ಪ್ರಾರಂಭಿಸಿದೆ. ಸಿಎಸ್ಐಆರ್ 85ನೇ ಸ್ಥಾಪನಾ ದಿನದ ಅಂಗವಾಗಿ ನಿನ್ನೆ ಪ್ರಾರಂಭಿಸಲಾದ ಈ ರಸಪ್ರಶ್ನೆಯು ಇದೇ 26ರವರೆಗೆ ನಡೆಯಲಿದ್ದು, ಎಲ್ಲಾ ಭಾರತೀಯ ನಾಗರಿಕರಿಗೆ ಇದರಲ್ಲಿ ಭಾಗವಹಿಸಲು ಅವಕಾಶವಿದೆ. ಯುವಜನರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿರುವ ಈ ರಸಪ್ರಶ್ನೆಯು ವೈಜ್ಞಾನಿಕ ಅರಿವು, ಕುತೂಹಲ ಮತ್ತು ವಿಜ್ಞಾನದೊಂದಿಗೆ ಸಾರ್ವಜನಿಕರ ಒಡನಾಟ ಉತ್ತೇಜಿಸುವ ಗುರಿ ಹೊಂದಿದೆ. ಇದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರಲಿದ್ದು, ಸಿಎಸ್ಐಆರ್ನ ವೈಜ್ಞಾನಿಕ ಸಾಧನೆ, ತಂತ್ರಜ್ಞಾನ, ನಾವೀನ್ಯತೆ, ಸಂಸ್ಥೆಗಳು ಹಾಗೂ ಸಮಾಜ ಮತ್ತು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ನ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಭಾರತ ಬಾಂಗ್ಲಾದೇಶವನ್ನು 3-0 ಅಂತರದಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದೆ. ಈ 3 ಪಂದ್ಯಗಳಲ್ಲಿ ಲಕ್ಷ್ಯ ಸೇನ್ ಜಮಾನ್ ಹೈಮನ್ ಇಬ್ನ್ ಅವರನ್ನು ಸೋಲಿಸಿದರೆ, ನಂತರ ಆಯುಷ್ ಶೆಟ್ಟಿ ಗೌರವ್ ಸಿಂಘ ವಿರುದ್ದ ಜಯ ಸಾಧಿಸಿದರು. ಅಂತಿಮವಾಗಿ ಕಿಡಂಬಿ ಶ್ರೀಕಾಂತ್ ಜುಮಾರ್ ಅಲ್ ಅಮಿನ್ ಅವರನ್ನು ಸೋಲಿಸುವ ಮೂಲಕ ಭಾರತದ ಗೆಲುವು ಖಚಿತಪಡಿಸಿದರು. ಲಕ್ಷ್ಯ ಸೇನ್ ಹೈಮನ್ ಇಬ್ನ್ ಅವರನ್ನು 21-4, 21-12 ಅಂತರದಿಂದ ಸುಲಭವಾಗಿ ಸೋಲಿಸಿ ಭಾರತಕ್ಕೆ 1-0 ಮುನ್ನಡೆ ತಂದುಕೊಟ್ಟರು. ಆಯುಷ್ ಶೆಟ್ಟಿ ಸಿಂಘ ವಿರುದ್ದ 21-4, 21-13 ಅಂತರದ ಸ್ಪಷ್ಟ ಗೆಲುವು ಸಾಧಿಸಿದರು. ಬಳಿಕ ಶ್ರೀಕಾಂತ್ ಜುಮಾರ್ ಅಲ್ ಅಮೀನ್ ವಿರುದ್ದ 21-15, 21-9 ಅಂತರದ ಗೆಲುವು ದಾಖಲಿಸುವ ಮೂಲಕ ಭಾರತ 3-0 ಅಂತರದಿಂದ ಜಯ ಸಾಧಿಸಿತು. ನಾಳೆ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಭಾರತೀಯ ಮಹಿಳಾ ತಂಡ ಕೂಡ ನಾಳೆ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಅಕ್ಟೋಬರ್ 20 ಜಾರಿಗೆ. ಯುದ್ದ ಟ್ಯಾಂಕ್ಗಳಿಗೆ ವಿದ್ಯುತ್ ಘಟಕ ಒದಗಿಸಲು 586 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ರಕ್ಷಣಾ ಸಚಿವಾಲಯ ಸಹಿ. ರಷ್ಯಾದಿಂದ ತೈಲ ಖರೀದಿಸುವವರ ಮೇಲೆ ಅಮೆರಿಕ ಸುಂಕ, ಅಧ್ಯಯನ ನಂತರ ಸೂಕ್ತ ಕ್ರಮ, ಸಚಿವ ಪಿಯೂಷ್ ಗೋಯಲ್. ಹಾಗೂ ಏಷ್ಯನ್ ಗೇಮ್ಸ್ ಪುರುಷರ ಬ್ಯಾಡ್ಮಿಂಟನ್ ತಂಡ ಸ್ಪರ್ಧೆಯಲ್ಲಿ ಬಾಂಗ್ಲಾದೇಶ ವಿರುದ್ದ ಗೆದ್ದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನಾನು ನಿಮ್ಮವನು, ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಶೇಕ್ಸ್ಪಿಯರ್ ಹೇಳ್ತಾರೆ, ಲವ್ ಇಸ್ ನಾಟ್ ಲವ್ ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟ್ರೇಷನ್ ಫೈನ್ಸ್. ಪ್ರೀತಿ ಅನ್ನೋದು ಬದಲಾವಣೆ ಸಿಕ್ಕಾಗ ಬದಲಾಗುವಂಥದ್ದಲ್ಲ. ಗುಲ್ಜರ್ ಹೇಳ್ತಾರೆ, ಮೊಹಬ್ಬತ್ ಭೀ ಜಿಂದಗಿ ಕಿ ತರಹ ಹೋತಿ ಹೈ, ಹರ್ ಮೋದ್ ಆಸಾ ನಹೀ ಹೋತಾ ಪರ್ ಹರ್ ಮೋದ್ ಖೂಬ್ಸೂರತ್ ಹೋತಿ ಹೈ. ಅಂದ್ರೆ ಪ್ರೀತಿ ಜೀವನ ಇದ್ದಾಗೆ ಪ್ರತಿ ತಿರುವು ಸುಲಭ ಅಲ್ಲ, ಆದ್ರೆ ಸುಂದರವಾಗಿರುತ್ತೆ. ಯಾಕೆ ಇಷ್ಟೊಂದೆಲ್ಲ ಪೀಠಿಕೆ ಅಂತ ಯೋಚನೆ ಮಾಡ್ತಿರ್ತೀರಾ? ಇಷ್ಟೆಲ್ಲ ಪೀಠಿಕೆ ಹಾಕಿದ್ರು ಕೂಡ ಇವತ್ತು ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಮಾತಾಡಲ್ಲ, ಬೇರೆನೆ ಮಾತಾಡೋಣ. ಏನಾದ್ರೂ ವಿಷಯ ಕೊಟ್ಟು ಮಾತಾಡ್ತಾನ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಇಲ್ಲ. ಸೊ ಕಥೆ ಹೇಳ್ತಾನೆ ಯಾವ್ದಾದ್ರು ಪ್ರೇಮ ಕಥೆನೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬಿಗ್ ನೋ. ಈ ಏಳು ಮುಕ್ಕಾಲಿನ ಸಮಯದಲ್ಲಿ ಕತೆ ಹೇಳಿದ್ರೆ ಎಲ್ರೂ ಮಲ್ಕೊಂಡ್ಬಿಡ್ತೀರಾ. ಸೊ ಇವತ್ತೊಂದಷ್ಟು ಪ್ರೀತಿಯ ಹಾಡುಗಳನ್ನ ಕೇಳ್ತಾ ಸಾಗೋಣ. ಒಲವಿನ ಆಲಾಪದಲ್ಲಿ ಒಲವಿನ ಹಾಡುಗಳಿರ್ಬೇಕು ಅಲ್ವಾ? ವಿಷದ ಬಗ್ಗೆ ಲೈಟ್ ಆಗಿ ಪೀಠಿಕೆ ಹಾಕ್ತೀನಿ. ಏನು ಪೀಠಿಕೆ ಅನ್ನೋದಾದ್ರೆ, ಅವನು ಹೇಳ್ತಾನೆ ನೀನು ನನ್ನ ಬೆಳಕು ಅಂತ, ಅವಳು ಹೇಳ್ತಾಳೆ ನೀನು ನನ್ನ ನೆರಳು ಅಂತ. ಬೆಳಕಿರೋ ಜಾಗದಲ್ಲೇ ನೆರಳು ಇರಲೇಬೇಕು ಅಲ್ವಾ? ನೋಡಿದ್ರ, ಅವನು ಬೆಳಕಂದ್ರೆ ಅವಳು ನೆರಳನ್ಲು. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂದ್ರೆ, ಇವತ್ತು ನಾವು ಕೇಳ್ತಾ ಇರೋದು ಒಂದೇ ರಾಗದ ಎರಡು ಹಾಡುಗಳನ್ನ, ಒಂದು ಮೇಲ್ ವರ್ಷನ್ನು ಇನ್ನೊಂದು ಫಿಮೇಲ್ ವರ್ಷನ್ನು. ಒಂದು ಹಾಡು ಆದ್ರೆ ಎರಡು ಭಾವಗಳು, ಅವನು ಹಾಡೋ ರಾಗ ಅವಳು ಹಾಡೋ ರಾಗ ಅಷ್ಟೇ. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಲವಿನ ಆಲಾಪದಲ್ಲಿ ಮೊದಲನೇ ಆಲಾಪ, ಇಲ್ಲಿ ಕಥಾನಾಯಕ ಕೇಳ್ತಾ ಇದ್ದಾನೆ ನೀನು ಅವಳಾಗಿರ್ಬಹುದು, ಸುಮ್ಮನೆ ಒಂದ್ಸಲ ಊಹೆ ಮಾಡ್ಕೊ ಅಂತ. ತಾರೆ ಆಗ್ತೀಯ, ಹೂ ಆಗ್ತೀಯ, ಮಿನಿಗೋ ನಕ್ಷತ್ರ ಆಗ್ತೀಯ, ನನ್ನ ಜೊತೆ ಕನ್ಸಲ್ಲಿ ನಿಲ್ತೀಯ. ಕೇಳಿ ನಮ್ಮ ಹೀರೋನ ಕಲ್ಪನೆ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೆ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೆ ಆ ಹೂವಾದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನೋಡಿದ್ರ ಅವನಿಗೆ ಬೇಕಿದ್ದು ಒಂದು ನೋಟ, ಒಂದು ಮಾತು, ಒಂದು ಗಳಿಗೆ. ಬೇಕೇ ಬೇಕು, ನೀನೇ ಬೇಕು ಅನ್ನೋ ಒಂದು ಭಾವ. ತಾರೆ ನೀನಾಗಬಹುದು, ಚಂದ್ರ ನಾನಾಗಬಹುದು, ಅವನ ಆಸೆ ಒಂದೇ, ಅವಳು ಅವನ ಜೋಡಿ ಆಗ್ಬೇಕು ಅನ್ನೋದು. ಆದ್ರೆ ಅವಳೇನ್ ಹೇಳ್ತಾಳ ಗೊತ್ತಾ, ನಾನು ನಾನಾಗಿಲ್ಲ, ನನ್ನ ಮನಸ್ಸು ಮೊದಲಂತೆ ಇಲ್ಲ. ಆಶ್ಚರ್ಯ ಏನು, ಅವಳು ಪ್ರೀತಿ ಮಾಡಬಾರ್ದ, ಹೂವಾಗಿ ಅರಳಬಾರ್ದ? ಹೀರೋನ ಪ್ರಶ್ನೆಗೆ ಕಥಾನಾಯಕಿಯ ಉತ್ತರ ಏನಾಗಿರುತ್ತೆ ಕೇಳಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇಬ್ರು ಬೇರೆ ಮಾತು ಹೇಳಿದ್ರು ಕೂಡ ಆಸೆ ಒಂದೇ ಅಲ್ವಾ? ನಾವು ಒಳ್ಳೆ ಜೋಡಿ ಅಲ್ವೇನು ಅನ್ನೋದೊಂದೇ ಅಷ್ಟೆ. ಕಥಾನಾಯಕ ಹೇಳ್ತಾ ಇದ್ದಾನೆ, ನೀನು ಅಂದ ತಕ್ಷಣ ನನ್ನೊಳಗೆ ಒಂದು ರೀತಿಯ ಸಂಚಲನ ಮೂಡುತ್ತೆ ಅಂತ. ಅವನು ಬರೆಯದ ಕವಿತೆಗಳ ಸಂಕಲನ ಅವಳು ಅಂತ ಇದ್ದಾನೆ. ಯಾವ ಕವಿತೆ, ಯಾವ ಸಂಕಲನ ಕೇಳಿ ಮಾತನ್ನ ಮುಂದುವರಿಸೋಣ ಈ ಗೀತೆಯ ನಂತರ.

ಹೂವಿನ ಮಳೆ ನೀನು ಕನಸಲ್ಲಿ, ಮಾಯದ ಕಲೆ ನೀನು ಹೆದೆಯಲ್ಲಿ ಅಂತಾನೆ ಕಥಾನಾಯಕ. ಅವನು ಶರಣು ಬಂದ ಚೋರ. ಬರೀ ಒಂದು ಪ್ರಶ್ನೆ, ನೀನು ಕೂಡ ಹೀಗೇನಾ? ಅವನ ಆಸೆ ಒಂದೇ, ಅವಳ ಜೊತೆ ಒಂದೇ ಕನಸನ್ನ ಕಾಣಬೇಕು ಅನ್ನೋದು. ಅವಳು ಕಾಯ್ತಾ ಇದ್ದಾಳೆ, ನಲ್ಮೆಯ ನಾವಿಕನೇ ಯಾವತ್ತು ಬರ್ತೀಯ ಅಂತ. ಅವನ ಆಗಮನಕ್ಕಾಗಿ ಇಡೀ ಗಮನವನ್ನೇ ಕೇಂದ್ರೀಕರಿಸಿದಾಳೆ. ಕೇಳಿ ನಾಯಕಿಯ ಕರೆ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಎಂಥ ಚಂದದ ಸಾಲುಗಳಲ್ವಾ, ಕೈಯನ್ನ ಹಿಡ್ಕೊಳ್ಳ ತಡೆಯದಿರು ಯಾವ ಮಾತನ್ನು ಅನ್ನೋ ಭಾವಗಳು. ಅವನು ಸಂಚಲನ ಅಂದ, ಅವಳು ಆಗಮನಕ್ಕಾಗಿ ಕಾಯ್ತಾ ಇದ್ದಾಳೆ. ಇಬ್ರು ಬೇರೆ ಬೇರೆ ಪದಾನ ಬಳಸಿದ್ರು, ಆದ್ರೆ ಹೃದಯದಲ್ಲಿ ಇರೋ ಪ್ರೀತಿ ಒಂದೇ ಅಲ್ವಾ. ಕೆಲವು ಹೆಣ್ಣು ಮಕ್ಕಳು ಕೇಳೋದಿಲ್ಲ, ಬರೀ ಕಾಯ್ತಾರೆ. ಯಾಕಂದ್ರೆ ಕಾಯುವಿಕೆಯಲ್ಲಿ ಅಲ್ವಾ ಪ್ರೀತಿ ಇರೋದು. ಪ್ರೀತಿಯ ಪರಿಣಾಮ ಅವರಿಬ್ರಿಗೆ ಮಾತ್ರ ಹೀಗೇನಾ, ಅಥವಾ ನಮಗೂ ನಿಮಗೂ ಕೂಡ ಹೀಗೇನಾ? ಇಲ್ಲಿ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ನಮ್ಮ ಕಥಾನಾಯಕ ಮುಳುಗೋಗಿದ್ದಾನೆ. ಪರಿಚಯ ಆಗುವ ಮುನ್ನಾನೇ ಪರವಶನಾಗಿದ್ದೀನಿ ಅಂತ ಇದ್ದಾನೆ. ಅವಳ ನಗೆಯಲು ಕೂಡ ಹೂ ಅರಳೋ ಸದ್ದು ಕೇಳ್ತಾ ಇದೆಯಂತೆ. ಕೆಲವು ಪ್ರೀತಿಗಳು ಕಾರಣನೇ ಕೇಳಲ್ಲ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಹುಡುಗ ಏನೋ ಪರವಶನಾಗಿದ್ದಾನೆ, ಅದೇ ರೀತಿ ನಮ್ಮ ಹುಡುಗಿ ಕೂಡ ತನ್ಮಯಳಾಗಿದ್ದಾಳೆ. ಅವನ ಹೆಸರನ್ನ ಮನಸ್ಸಲ್ಲಿ ಬರೆದು ಅಳಿಸೋ ಮುನ್ನಾನೇ ಗೊಂದಲ. ಕೆಲವು ಹೆಣ್ಣು ಮಕ್ಕಳು ಪ್ರೀತಿನ ಒಪ್ಕೊಳ್ಳೋದಕ್ಕೂ ಮುಂಚೆನೆ ಸೂತ್ ಹೋಗಿರ್ತಾರಂತೆ. ಮೌನವಾಗಿ ಕೇಳಿ ಅವಳ ತನ್ಮಯತೆಯನ್ನ. ನಿಮಗೂ ಕೂಡ ಈ ಅನುಭವ ಆಗಿದೆಯಾ?

0: ಪದಗಳು ಬೇರೆ, ಒಬ್ಬನು ಪರವಶ ಇನ್ನೊಬ್ಬಳು ತನ್ಮಯ. ಆದರೆ ಇಬ್ಬರೂ ಒಂದೇ ಜಾಗದಲ್ಲಿ, ಅರ್ಥ ಆಗೋ ಮುನ್ನಾನೆ ಮುಳುಗಿ ಹೋದ ಪ್ರೀತಿಯ ಜಾಗದಲ್ಲಿ. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ. ನೀವ್ ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಅವನಿಗೆ ಗಾಢವಾಗಿ ಭಾಸ ಆಗ್ತಾ ಇದೆ ಅವಳೇ ಅವನ ಪ್ರೇಯಸಿ ಅಂತ. ಅವಳ ಮುಖ ನೋಡಿದ ತಕ್ಷಣ ಅವನು ಸೆರೆಮನೆಯ ಖೈದಿ ಆಗಿದ್ದಾನೆ. ಈಗೊಂದು ಮಧುರ ಯಾತನೆ. ನನ್ನ ಹೆಸರ ಕೂಗೆ ಒಮ್ಮೆ ತಬ್ಬಿ ಅಪ್ಪಿಕೋ ಎಂಥ ಸಾಲುಗಳಲ್ವಾ. ಯಾಕಂದ್ರೆ ಕಥಾನಾಯಕನಿಗೆ ಹೆಸರು ಬೇಕಿಲ್ಲಿ, ಬಂಧನ ಬೇಕು. ಬರೀ ಸುಮ್ಮನೆ ಅನ್ನೋ ಒಂದಷ್ಟು ಹೇಳಿಕೆಯ ಕಾರಣಗಳು ಸಾಲಲ್ಲ. ಇದಕ್ಕೆ ಕಥಾನಾಯಕಿ ಏನ್ ಹೇಳ್ತಾಳೆ, ನಾಯಕನ ಗೀತೆಯ ನಂತರ ಕೇಳೋಣ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇಲ್ಲಿ ನಮ್ಮ ಹೀರೋಯಿನ್ ಸ್ಟೈಲೇ ಬೇರೆ, ಬೇರೆ ರೀತಿ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಪ್ರೇಮ ಅಂತ ನಾಯಕ ಹೇಳ್ತಾ ಇದ್ರೆ ಸ್ನೇಹದ ಹೂವು ಬಾಡ್ದಿರ್ಲಿ ಅಂತ ಇದ್ದಾಳೆ. ಅವಳಿಗೆ ಹೆಸರೇ ಬೇಡ, ಹಕ್ಕಿ ಹಾಡು, ಸಂಪಿಗೆಯ ಕಂಪ, ಯಾರ ಹೆಸರಿಲ್ಲದೆ ಹಾಗೆ ಇರ್ಲಿ ಅಂತ ಇದ್ದಾಳೆ. ಕೆಲವು ಹೆಣ್ಣುಮಕ್ಕಳು ಪ್ರೀತಿಗೆ ಬಂಧನ ಹಾಕೋದಿಕ್ಕೆ ಭಯ ಪಡ್ತಾರೆ, ಯಾಕಂದ್ರೆ ಹೆಸರು ಬಂದ್ರೆ ಬಂಧನಗಳು ಮುರಿದೋಗುತ್ತೆ ಅಂತ. ಕೇಳಿ ನಮ್ಮ ಕಥಾನಾಯಕಿಯ ಮೌನದ ಬೇಡಿಕೆ.

0: ಅವನು ನೀನೇ ನನ್ನವಳು ಅಂತ ಬಂಧನ ಕೇಳ್ತಾ ಇದ್ರೆ, ಹೆಸರಿನ ಹಂಗಿಲ್ಲದ ಒಂದು ಬಂಧ ಬೇಕು ಅಂತ ಕಥಾನಾಯಕಿ ಸ್ವಾತಂತ್ರ್ಯ ಕೇಳ್ತಿದ್ದಾಳೆ. ಒಬ್ಬನು ನನ್ನವಳು ಅಂತ ಹುಡುಕ್ತಾ ಇದ್ರೆ ಇನ್ನೊಬ್ಳು ಹೀಗೆ ಸುಮ್ಮನೆ ಅಂತ ಉಳಿಸ್ಕೋಬೇಕು ಅಂತ ಇದ್ದಾಳೆ. ಪ್ರೀತಿ ಒಂದೇ, ಪ್ರೀತಿಯ ಪರಿ ಬೇರೆ.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
2: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಈಗ ಕಾರ್ಯಕ್ರಮದ ಕೊನೆಯ 2 ಗೀತೆಗಳು. ಈ ಹಾಡಲ್ಲಿ ಒಬ್ಬ ಹುಡುಗಿ ತನ್ನ ಪ್ರೀತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಪ್ರಿಯನ ಜೊತೆ ಪ್ರತಿ ಕ್ಷಣವೂ ಇರಬೇಕು ಅನ್ನೋ ಹಂಬಲ, ಅವನ ಸ್ಪರ್ಶಕ್ಕಾಗಿ ಕಾತರ, ಸ್ವಲ್ಪ ಸ್ವಾಮಿತ್ವ

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಈಗ ನಮ್ಮ ಕಥಾನಾಯಕ ತನ್ನ ಪ್ರಿಯತಮಗೆ ತನ್ನ ಪ್ರೀತಿಯನ್ನ ನಂಬೋ ಹಾಗೆ ಮನವಿ ಮಾಡ್ತಾ ಇದ್ದಾನೆ. ಅವಳಿಲ್ಲದ ತನ್ನ ಜೀವನ

ಇದಾಗಿತ್ತು ಈ ಹೊತ್ತಿನ ವಿಶೇಷ. ಎರಡು ಧ್ವನಿ, ಎರಡು ಬೇರೆ ಭಾವಗಳು, ಆದರೆ ಹೃದಯಗಳು ಒಂದೇ ಅಲ್ವಾ? ಒಂದಾದಾಗ ನಾಯಕ ಹೇಳೋ ಪರಿ ಬೇರೆ, ನಾಯಕಿ ಹೇಳೋ ಪರಿ ಬೇರೆ. ಪ್ರೀತಿ ಅಂದ್ರೆ ಗೆಲ್ಲೋದಲ್ಲ, ಪ್ರೀತಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಕೇವಲ ಮಾತನ್ನಷ್ಟೇ ಅಲ್ಲ, ಮೌನವನ್ನು ಕೂಡ. ಇದಾಗಿತ್ತು ಈ ಹೊತ್ತಿನ ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗು ಏನ್ ಮಾಡ್ಬೇಕು, ನೀವೆಲ್ಲರೂ ಪ್ರೀತಿ ಮಾಡ್ಬೇಕು, ಹಾಗೆ ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.

ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯವಾಗಿದೆ. 9:16:55 ಈ ಸಮಯ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಸಮಯ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಇವತ್ತಿನ ವಿಶೇಷ ಏನು? ಇವತ್ತು ಸುಕೂನ್ ಕೆ ಪಲ್ನಲ್ಲಿ ಒಬ್ಬ ಅತ್ಯುನ್ನತವಾದಂತಹ ಸಾಹಿತ್ಯಕಾರರನ್ನು ನಾವು ಸೆಲೆಬ್ರೇಟ್ ಮಾಡೋಣ. ಹೌದು, ಅವರ ಹಾಡುಗಳನ್ನು ಕೇಳ್ತಿದ್ರೆ ಒಂದಕ್ಕಿಂತ ಒಂದು ಮುತ್ತು ಅಂತಲೇ ಹೇಳಬೇಕು. ಅಷ್ಟು ಸೊಗಸಾಗಿ ಗೀತೆಯನ್ನು ರಚನೆ ಮಾಡಿದ್ದಾರೆ. ಯಾರವರು, ಏನು ಕತೆ, ಎಲ್ಲದರ ಬಗ್ಗೆ ಮುಂದೆ ಹೇಳ್ತೀನಿ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ, ಬಹಳ ಸೊಗಸಾಗಿರುವಂತಹ ಗೀತೆ ಇದು. ಲವ್ ಇನ್ ಟೋಕಿಯೋ ಚಿತ್ರದ್ದು, ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆ ಗೀತೆಗಿದೆ. ಹಾಗಿದ್ರೆ ಬರೆದಿರೋರು ಯಾರು? ನೀವೇ ಬರೆದು ಕಳಿಸಿ ವಾಟ್ಸ್ಆ್ಯಪ್ ಮುಖಾಂತರ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090101013 1013.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಕೇಳ್ತಾ ಇದೀವಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಸಮಯ ಆಗಿದೆ 9:26:27. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಸೊಗಸಾ ಇರುವಂಥ ಗೀತೆ ಕೇಳಿದ್ರಿ. ಯಾಕೆ ಈ ಚಿತ್ರದಾಗಿತ್ತು? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ಸ್ಪೆಷಲ್ ಏನು? ಹಜರತ್ ಜೈಪುರಿ ಅವರ ಕುರಿತಾಗಿ ಸಾಕಷ್ಟು ಮಾತುಕತೆ ಸಾಗ್ತಾ ಇದೆ. ಹೌದು, ನಮ್ಮ ಬಾಲಿವುಡ್ ಕಂಡಂತಹ ಅದ್ಭುತವಾದಂತಹ ಸಾಹಿತ್ಯ ರಚನೆಕಾರರು, ಅಪಾರವಾದಂತಹ ಸಾಧನೆ ಮಾಡಿದಂತಹ ಪ್ರತಿಭೆ ಅಂತಲೇ ಹೇಳಬೇಕು. ಅವರ ಹುಟ್ಟು ಹೆಸರು ಇಕ್ಬಾಲ್ ಹುಸೇನ್ ಅಂತ ಆಗಿತ್ತು. ಮೂಲತಃ ಜೈಪುರ್ನವರು, ನಂತರ ಉದ್ಯೋಗವನ್ನು ಅರಸಿ ಮುಂಬೈಗೆ ಬರ್ತಾರೆ. ಮುಂಬೈಗೆ ಬಂದ ನಂತರ ಬಾಲಿವುಡ್ ಸಿನಿ ಇಂಡಸ್ಟ್ರಿಯ ಒಂದು ನಂಟು ಕೂಡ ಬೆಳೆಯುತ್ತೆ. ಹಾಗಿದ್ರೆ ಹೇಗೆ ಎಂಟ್ರಿ ಕೊಟ್ಟರು ಬಾಲಿವುಡ್ಗೆ, ಏನು ಕಥೆ, ಎಲ್ಲದರ ಬಗ್ಗೆ ಮುಂದೆ ಮಾತಾಡೋಣ ಮತ್ತೊಂದು ಸೊಗಸಾಗಿರೋಂಥ ಗೀತೆಯೊಂದಿಗೆ. ಈಗ ತಾನೇ ಎಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಆಮ್ರಪಾಲಿ ಚಿತ್ರದ್ದು, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆ, ಹಾಗೆ ಹಜರತ್ ಜೈಪುರಿ ಅವರ ಸಾಹಿತ್ಯ ಈ ಗೀತೆಗಿದೆ.

ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿರುವಂತಹ ಈ ಸೊಗಸಾಗಿರುವಂತಹ ಗೀತೆ ಸಂಗಮ್ ಚಿತ್ರದ್ದಾಗಿದೆ. ಹಜರತ್ ಜಯಪುರಿ ಅವರು ರಚನೆ ಮಾಡಿದ್ದಾರೆ ಈ ಒಂದು ಗೀತೆಯನ್ನು. ಹೌದು, ಹಜರತ್ ಜಯಪುರಿ ಅವರು ಬಾಂಬೆಗೆ ಬಂದ ನಂತರ ಬಸ್ ಕಂಡಕ್ಟರ್ ಆಗಿನೂ ಕೂಡ ದುಡಿದು ಸಾಗಿಸ್ತಾ ಇದ್ರು ಜೀವನನ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಒಬ್ಬ ಅತ್ಯುತ್ತಮವಾದಂತಹ ಬರಹಗಾರರಾಗಿ ಕೂಡ ಮಾರ್ಪಾಡಾದರು.

ಈಗಷ್ಟೇ ಸೊಗಸಾಗಿರುವಂತಹ ಗೀತೆಯನ್ನು ಕೇಳಿದ್ರಿ. ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಜಂಗ್ಲಿ ಚಿತ್ರದ್ದಾಗಿತ್ತು. ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆ ಹಾಗೆ ಹಸರ ಜಯಪುರಿ ಅವರ ಸಾಹಿತ್ಯ ಈ ಗೀತೆಗಿತ್ತು. ಬಹಳಷ್ಟು ಚಿತ್ರಗಳಿಗೆ ಶೈಲೇಂದ್ರ ಅವರ ಜೊತೆ ಜಯಪುರಿ ಅವರು ಕೂಡ ರಾಜ್ ಕಪೂರ್ ಅವರ ಚಿತ್ರಗಳಿಗೆ ಬಹಳಷ್ಟು ಸಾಹಿತ್ಯಗಳನ್ನು ಬರೆದಿದ್ರು. 1971 ಕೂಡ ಸಾಕಷ್ಟು ಸಾಹಿತ್ಯಗಳನ್ನು ಬರೆದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ, ಹಸರತ್ ಜಯಪುರಿ ಅವರಿಗೆ.

ಇನ್ನು ಸಾಕಷ್ಟು ಗೀತೆಗಳಿಗೆ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಮತ್ತೊಂದು ಸೊಗಸಾಗಿರುವಂಥ ಗೀತೆ, ಹಾಗೆ ತುಂಬಾ ಕಾಣುವಂಥ ಗೀತೆ ಅಂತ ಅಂದರೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಇರುವಂಥ ಈ ಗೀತೆ ಪ್ರಿನ್ಸ್ ಚಿತ್ರದ್ದಾಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದೀವಿ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ. ಹಾಗೆ ಸಾಕ್ತಾ ಸಾಕ್ತಾ ಹಜರತ್ ಜೈಪುರಿ ಅವರ ಕುರಿತಾಗಿನೂ ಕೂಡ ಸಾಕಷ್ಟು ಮಾತುಕತೆ ಸಾಕ್ತಾ ಇದೆ. ಅವರು ಸಿನಿರಂಗಕ್ಕೆ ನೀಡಿದಂತಹ ಅದ್ಭುತವಾದಂತಹ ಕೊಡುಗೆ ಲಿರಿಕ್ಸ್ನ ವಿಚಾರದಲ್ಲಿ ನಾವು ಮಾತಾಡೋದಾದರೆ, 1967 ಅವ್ರು ಬರೆದಂತಹ ಸೂರಜ್ ಚಿತ್ರದ ಒಂದು ಗೀತೆಗಾಗಿ ಅವರಿಗೆ ಫಿಲ್ಮ್ ಫೇರ್ ಬೆಸ್ಟ್ ಲಿರಿಸ್ಟ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ಈಗಷ್ಟೇ ಕೇಳಿದ್ರಿ ಅಂದಾಜ್ ಚಿತ್ರದ ಗೀತೆ ಜಿಂದಗಿ ಏಕ್ ಸಫರ್ ಹೆ ಸುಹಾನಾ ಅನ್ನೋಂಥ ಗೀತೆ, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಸೊಗಸಾಗಿರೋಂಥ ಗೀತೆ ಮೂಡಿ ಬಂದಿತ್ತು. ಈ ಗೀತೆಯ ಒಂದು ಲಿರಿಕ್ಸ್ಗಾಗಿ ಕೂಡ ಫಿಲ್ಮ್ ಫೇರ್ ಪ್ರಶಸ್ತಿ ಗೆದ್ದಂತಹ ಹೆಗ್ಗಳಿಕೆ ಹಜರತ್ ಜಯಪುರಿ ಅವರಿಗೆ ಸಲ್ಲತ್ತೆ. ಇನ್ನು ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧರ್ಮಣ್ಣ ದಿನ್ಯವರ ಸಂದೇಶ ಬಂದಿದೆ, ಹಾಗೆ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಮತ್ತು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು, ಹಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಅಂತ ಹೇಳ್ತಾ ಇದ್ದಾರೆ. ಅನ್ನಪೂರ್ಣ ಚಿತ್ರದುರ್ಗದಿಂದ, ಹಾಗೆ ಶಾಂತಾಚಾರ್ ಬಡಿಗೇರವರ ಸಂದೇಶ ಕೂಡ ತಲುಪಿದೆ. ಹಾಗೆ ಸಂದೇಶ ಕಳಿಸಿದ್ದಾರೆ ನಮ್ಮ ನನಗೆ ಅಂತ 1009, ಹಾಗೆ ವೀರಣ್ಣ ಅವರ ಸಂದೇಶ ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಮುಂದೇನು ಇನ್ನೊತ್ತೊಂದು ಸೊಗಸಾಗಿರೋಂಥ ಗೀತೆ ಮೂಡಿ ಬರುತ್ತೆ ಸ್ನೇಹಿತರೇ.

ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಸೂರಜ್ ಚಿತ್ರದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಶಂಕರ್ ಜಯಕಿಶನ್ ಅವರ ಸಂಗೀತ ಸಂಯೋಜನೆ ಹಾಗೆ ಹಸರ ಜೈಪುರಿ ಅವರ ಸಾಹಿತ್ಯದಲ್ಲಿ ಈ ಗೀತೆ ಮೂಡಿ ಬಂದಿದೆ.

ಮ್ಯೂಸಿಕಲಿಂಗ್ ಬೆಂದಿಗೂ ಯಾರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಸಮಯ ಆಗಿದೆ 10:20. ಈ ಸಮಯ ಕನಸಿನ ಲೋಕ ಕಾರ್ಯಕ್ರಮದ ಸಮಯ. ಹೌದು, ಹೃದಯ ತುಂಬಿ ಬರುವಂತಹ ಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಹೌದು, ಈ ಹೊತ್ತಲ್ಲಿ ಕಾಡು ನೋಡಕ್ಕೆ ಹೋದರೆ ಹೇಗಾಗುತ್ತೆ? CBI ಶಂಕರ್ ಚಿತ್ರದ ಈ ಗೀತೆಯನ್ನು ಕೇಳಿ. ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತದಲ್ಲಿ, ಹಾಗೆ ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ದಾರೆ, ಮತ್ತು SPP ಅವರ ಧ್ವನಿಯಲ್ಲಿ.

ಒಂದು ರೌಂಡ್ ಕಾಡು ಹಾಗೆ ಸುತ್ಕೊಂಡು ಬಂದ ಹಾಗೇ ಆಯಿತು. ಹುಲಿ, ಕೋಳಿ ಎಲ್ಲದರದ ಸೌಂಡು ಕೂಡ ಕೇಳಿಸಿದ್ದಾಯಿತು. ಚಿನ್ನಚಿತ್ರದ ಐ ಬ್ಯೂಟಿಫುಲ್ ಗೀತೆಯನ್ನು ಕೇಳಿದ್ರೆ 1994 ತೆರೆ ಕಂಡಂತಹ ಚಿತ್ರ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬಂದಿತ್ತು. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿತ್ತು. ಮಳೆ ಬರ್ತಾ ಇದೆ, ಕಾಡು ನೋಡುವಂತಹ ಆಸೆ ಬೇಡ, ಆದರೆ ಗೀತೆಯಲ್ಲೇ ಕೇಳುವ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಹೌದು, ಕತ್ಲೆ ದಾರಿನಲ್ಲಿ ಹೋಗ್ತಾ ಇದ್ರೆ ದೀಪನೇ ಆಧಾರ ಅಲ್ವಾ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಗುರು ಬ್ರಹ್ಮ ಚಿತ್ರದ್ದು. ಕೆ ಜೆ ಯೇಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಆಕೆ ಅವರದೇ

ಕನಸಿನ ಲೋಕದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ ಚಿತ್ರದ್ದು, ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಇರುವಂತಹ ಸಾಗಿರುವಂತಹ

ಪ್ರತಾಪ್ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಮಂಜುಳಾ ಗುರುರಾಜ್ ಹಾಗೂ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಹಂಸಲೇಖಾ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ. ಮುಂದಿನ ಗೀತೆ ಕೂಡ ಮಂಜುಳಾ ಗುರುರಾಜ್ ಅವರದೇ ಧ್ವನಿಯಲ್ಲಿ ಹಂಸಲೇಖಾ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಇರುವಂತಹ ಎಸ್ ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ

ಮಕ್ಕಳಿಗೋಸ್ಕರ ಜೈ ಅಂತ ಹೇಳ್ತಾ ಇರೋದು ಇದೊಂದೇ ಗೀತೆಲೆ ಅಂತ ಅನಿಸುತ್ತೆ. ಈ ಸೊಗಸಾಗಿರೋಂಥ ಗೀತೆ ಮೂಡಿ ಬಂದಿತ್ತು ಕೆಂದರೆ ಜೋಗಿ ಚಿತ್ರದಾಗಿತ್ತು. ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆಗಿತ್ತು. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡುತ್ತಾದರೆ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಗೌಡ್ರು ಸಣ್ಣಕ್ಕಿ ಗೌಡನ ಕೊಪ್ಪಲು ಅರಕಲ್ಗೂಡು ತಾಲೂಕು ಇಲ್ಲಿಂದ, ಹಾಗೆ ಶಾಂತಾಚಾರ್ಯ ಬಡಗೇರ್ ಕುಕ್ಕನೂರು ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರ ಇಲ್ಲಿಂದ, ಮತ್ತು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರ ಇಲ್ಲಿಂದ, ಮತ್ತು ಮಂಜುರಾಣಿ ಅಮೃತವರ್ಷಿಣಿ ಮೈಸೂರು ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಡೆಯ ಗೀತೆ ಮೂಡಿ ಬರ್ತಾ ಇದೆ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ, ಶಿವದೇವ್ ಶಂಕರ್ ಅವರ ಸಾಹಿತ್ಯ, ಹಾಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಇದಾದ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಅಲ್ಲಿಗೆ ನಾನು ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ. ಎಲ್ಲರಿಗೂ ಶುಭ ರಾತ್ರಿ ಅಂತ ಹೇಳ್ತಾ ನಾನು ಮನೆಗೆ ಹೊರಡ್ತೀನಿ. ಆಹಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಳೆ ಬರ್ತಿದೆ. ಆರಾಮಾಗಿ ಬೆಚ್ಚಗೆ ಹೊತ್ಕೊಂಡು ಒಳ್ಳೆಯ ಕನಸುಗಳು ನಿಮ್ಮದಾಗಲಿ ಬೀಳಿ ಅಂತ ಹೇಳ್ತಾ, ಹಾಗೆ ಕಣ್ತುಂಬ ಸರಾಗವಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ, ಟಾಟಾ ಬಾಯ್ ಬಾಯ್, ಶುಭ ರಾತ್ರಿ ಅಂತ ಹೇಳ್ತಾ ಇರೋದು ತೇಜಾ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಬಹುದು. ನಮ್ಮ ನಿಲಯದ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 5:53 ಕ್ಕೆ ಪ್ರಾರಂಭವಾಗುತ್ತದೆ.